ಕೇಳುಗರೆ, ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 MHz. ಇಂದು ಗುರುವಾರ 2026 ಸಾಲಿನ ಜುಲೈ ತಿಂಗಳ 9ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಆಷಾಢ ಮಾಸದ 18ನೇ ದಿನ. ಆತ್ಮೀಯ ಕೇಳುಗರಿಗೆಲ್ಲ ವೆಂಕಟೇಶ್ ಹೂಗಾರಣ ಶುಭ ಮುಂಜಾನೆಯ ನಮಸ್ಕಾರಗಳು. ನಿಲಯದ ಈ ದಿನದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: 35 ನಿಮಿಷಕ್ಕೆ ದೇಶಭಕ್ತಿ ಗೀತೆ ಕೇಳುತ್ತೀರಿ ನಮ್ಮ ನಿಲಯದಿಂದ. 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ. 6:45 ಜೆ ವಿ ಅತ್ರಿ, ಸಿ ಅಶ್ವಥ್ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಬಹುದು. 6:55 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ, 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ ಕೇಳಬಹುದು. 7:15 ನಮ್ಮ ನೆಲೆಯಿಂದ ಭಾವಗೀತೆಗಳು, 7:30 ಪ್ರಕಟಣೆಗಳು, 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 7:45 ನಮ್ಮ ನೆಲೆಯಿಂದ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 8:00 ಸಮಾಚಾರ ಪ್ರಭಾತ, 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ಕೇಳಬಹುದು. 8:30 ವಚನ ಗಾಯನ ವಿವಿಧ ಕಲಾವಿದರಿಂದ ಕೇಳುತ್ತೀರಿ. 9:00 ಪ್ರಕಟಣೆಗಳು ನಮ್ಮ ನೆಲೆಯಿಂದ, 9:05 ಮತ್ತೆ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 9:30 ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಮೇಘ ಸಂದೇಶ ಚಿತ್ರಗೀತೆಗಳ ಕಾರ್ಯಕ್ರಮ. 10:32, 11:02, 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಬಹುದು. 11:00, 11:30 ಹಾಗೂ 12:30 ಪ್ರಕಟಣೆಗಳು ನಮ್ಮ ನಿಲಯದಿಂದ. 12:00 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ ಕೇಳುತ್ತೀರಿ. 12:05 ವನಿತಾ ವಿಹಾರದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂದ. ಅನಂತರ ಪೊನ್ನಂಪೇಟೆಯ ಬಾಳೆಲೆಯೇ ಕಾವೇರಿ ಕಲಾ ಸಮಿತಿ ಸದಸ್ಯರಿಂದ ಸಂಪ್ರದಾಯದ ಪದಗಳನ್ನು ಕೇಳಬಹುದು. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 1:00 ಪ್ರಗತಿ ಪಥ, ಪಿಎಂ ವಿಕಸಿತ ಭಾರತ ಜಿರಾಮ್ ಜಿ ಮಿಷನ್ ಕುರಿತ ಮಾಹಿತಿ ಕೇಳುತ್ತೀರಿ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೇಶ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ, ವಾಚನ ಮಾಡುತ್ತಾರೆ ಹೆಚ್ ಆರ್ ಕೇಶವಮೂರ್ತಿ, ವ್ಯಾಖ್ಯಾನಿಸುತ್ತಾರೆ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಕೇಳುತ್ತೀರಿ. 3:00 to 5:00 FM 101.3 MHz ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುತ್ತೀರಿ. ಇನ್ನು ಈ ದಿನದ ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 5:30 ಯುವವಾಣಿಯಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ, ಗಾಯಕರ ಜೊತೆ ಬದುಕಿನ ಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮಾನ್ವಿ ತಾಲೂಕಿನ ಕರಾಬದಿನ್ನಿಯ ದೊಡ್ಡಯ್ಯ ಶಾಸ್ತ್ರಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:15 ವಚನ ಗಾಯನ ಕಾರ್ಯಕ್ರಮ ಕೇಳಬಹುದು. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:51 ರೈತರಿಗಾಗಿ ಕೃಷಿರಂಗ, ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆ ಪೇಟೆಧಾರಣೆ ಕೇಳಬಹುದು. 7:20 ಜಾನಪದ ಸಂಗೀತ, ಕುಷ್ಟಗಿ ತಾಲೂಕಿನ ತಾವರಗೇರದ ಭರಮಂಪ ಮತ್ತು ಸಂಗಡಿಯಿಂದ ಡಪ್ಪಿನಾಟದ ಪದಗಳು. 7:45 ಹಿಂದಿ ಚಿತ್ರಗೀತೆಗಳು, 8:30 ಜನಪದ ಸಂಗೀತ, 9:15 ಭಾವಗೀತೆಗಳು, 9:30 ನಾಟಕ ಭವತಿ ಭಿಕ್ಷಾಂದೇಹಿ, ರಚನೆ ಆನಂದ, ರೇಡಿಯೋ ರೂಪಾಂತರ ಎಚ್ ಎಸ್ ಪಾರ್ವತಿ. ಇದುವರೆಗೆ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: Prime Minister Narendra Modi will hold talks with his Australian counterpart Anthony Albanese in Melbourne today. Discussions between the two leaders are expected to focus on strengthening cooperation in trade, defence, critical technologies, education and people-to-people ties. His visit is expected to provide fresh momentum to the India-Australia Comprehensive Strategic Partnership. Prime Minister Modi is also scheduled to participate in the India-Australia CEOs Forum and address business leaders from both the countries. He will also interact with the Indian diaspora at a community event in Melbourne. Mr. Modi arrived in Melbourne yesterday evening on a three-day visit to Australia at the invitation of Australian Prime Minister. PM Modi arrived in Melbourne from Indonesia in the second leg of his three-nation tour. India and Myanmar have discussed bilateral security cooperation and reviewed progress under bilateral dialogue mechanisms. The two-day 23rd national-level meeting between India and Myanmar concluded in New Delhi yesterday.

ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ, ಅಕ್ಕ ಮಹಾದೇವಿ ಅವರ ವಚನ, HK ರಘು ಅವರ ಧ್ವನಿಯಲ್ಲಿ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಒಂದನ್ನು ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳಿ.

0: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
1: ಮಕ್ಕಳನ್ನು ಮಕ್ಕಳಾಗಿರಲು ಬಿಡಬೇಕಾಗಿದೆ. ಪ್ರತಿದಿನ ಮುಂಜಾನೆ ಪೇಟೆಯ ಹಾದಿ ಬೀದಿಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಸಮವಸ್ತ್ರ ಧರಿಸಿ ಬೆನ್ನಿಗೆ ಭಾರವಾದ ಚೀಲಗಳನ್ನು ಹಾಕಿಕೊಂಡು ತಲೆ ತಗ್ಗಿಸಿ ಬೆನ್ನು ಬಾಗಿಸಿ ಆಟೋಗಳನ್ನು ಹತ್ತುವುದು, ಬಸ್ಗಳನ್ನು ಹತ್ತುವುದು, ತಂದೆ ತಾಯಿ ಅಕ್ಕ ಅಣ್ಣ ತಮ್ಮಂದಿರ ಕೈ ಹಿಡಿದು ನಡೆದು ಶಾಲೆಗೆ ಹೋಗುವ ಚಿತ್ರಣ ಸಹಜವಾದುದು ಇಂದು. ಆದರೆ ಮಕ್ಕಳು ಅಲ್ಲಿಗೆ ಏಕೆ ಹೋಗುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ, ಏನು ಕಲಿಯುತ್ತಿದ್ದಾರೆ ಎನ್ನುವ ಪ್ರಶ್ನೆ ಸದಾ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಒಂದು ಕಾಲದಲ್ಲಿ ಅಂದರೆ ಸುಮಾರು 30-40 ವರ್ಷಗಳ ಹಿಂದೆ ಇದ್ದ ಶಾಲೆಗಳ ಚಿತ್ರಣವೇ ಬೇರೆ, ಇಂದಿನ ಶಾಲೆಗಳ ಚಿತ್ರಣವೇ ಬೇರೆಯಾಗಿದೆ. ಆದರೆ ಮಕ್ಕಳು ಮಾತ್ರ ಒಂದೇ, ಆದರೆ ಅವರು ಕಲಿಯುತ್ತಿರುವ ವಿಧಾನ ಮಾತ್ರ ಬೇರೆ ಬೇರೆಯಾಗುತ್ತಿದೆ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿಗೆ ಶಾಲೆಗೆ ಹೋಗುವುದೇ ದೊಡ್ಡ ಮಾತಾಗಿತ್ತು. ಅದರಲ್ಲಿ

0: ಹುಡುಗಿಯರು ಹೈಸ್ಕೂಲ್ವರೆಗೆ ಓದಿದರು ಎಂದರೆ ಅದು ಹೆಚ್ಚಿನ ಮಾತಾಗಿತ್ತು. ಇನ್ನು ಯುವಕರಲ್ಲಿ SSLC ಪಾಸ್ ಮಾಡಿದರೆ ದೊಡ್ಡ ವಿಜಯವನ್ನು ಸಾಧಿಸದಂತೆ ಆಗುತ್ತಿತ್ತು. ಆದರೆ ಇಂದಿನ ಚಿತ್ರಣವೇ ಸಂಪೂರ್ಣವಾಗಿ ಬೇರೆಯಾಗಿದೆ. ಮಕ್ಕಳು ಶಾಲೆಗೆ ಹೋಗಿ ಉತ್ತಮ ಅಂಕಗಳನ್ನು ತೆಗೆಯಬೇಕು ಎನ್ನುವ ಹಪಹಪಿ ತಂದೆ ತಾಯಿಗಳಲ್ಲಿ ನಿರಂತರವಾಗಿ ಕಾಡುತ್ತಿದೆ. ಮಕ್ಕಳು ಎಷ್ಟೇ ಅಂಕಗಳನ್ನು ತೆಗೆದರೂ ತಂದೆ ತಾಯಿಗಳಿಂದ ಬರುವ ಉತ್ತರ ಇನ್ನೂ ಒಂದಷ್ಟನ್ನು ಏಕೆ ತೆಗೆಯಲಿಲ್ಲ ಎನ್ನುವುದು. ಒಂದು ಕಾಲಕ್ಕೆ ಪಾಸ್ ಆಗುವುದೇ ದೊಡ್ಡ ವಿಷಯವಾಗಿದ್ದರೆ ಇಂದು 95 ಅಂಕಗಳಿಗಿಂತಲೂ ಹೆಚ್ಚು ತೆಗೆಯುವುದೇ ಸಾಮಾನ್ಯ ವಿಷಯವಾಗಿದೆ. ಹಾಗಾದರೆ ಒಂದು ಮಗು 99 ಅಂಕಗಳನ್ನು ತೆಗೆದಿದ್ದರೂ ಅವರ ತಂದೆ ತಾಯಿಗಳಿಂದ ಬರುವ ಮೊದಲ ಪ್ರಶ್ನೆ ಎಂದರೆ ಇನ್ನೂ ಒಂದು ಅಂಕ ಎಲ್ಲಿ ಹೋಯಿತು ಎಂದು. ಇದು ಒಂದು ರೀತಿಯದ್ದಾದರೆ ತಮ್ಮ ಮಕ್ಕಳನ್ನ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸುವುದು. ಎಷ್ಟೋ ವೇಳೆ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸಿದಾಗ ತನ್ನ ಮಗು ನೊಂದುಕೊಳ್ಳುತ್ತದೆ ಎನ್ನುವ ಸಾಮಾನ್ಯ ಜ್ಞಾನವನ್ನು ಎಷ್ಟೋ ವೇಳೆ ಪೋಷಕರು ಮಾಡುವುದೇ ಇಲ್ಲ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾದುದು. ಈ ಸೂಕ್ಷ್ಮವಾದ ಮನಸ್ಸಿಗೆ ಸ್ವಲ್ಪ ನೋವಾದರೂ ಸಹ ಎಷ್ಟು ಪ್ರಮಾಣದಲ್ಲಿ ನೊಂದುಕೊಳ್ಳುತ್ತದೆ ಎನ್ನುವುದನ್ನ ಸದಾ ತಂದೆ ತಾಯಿಗಳು ಯೋಚಿಸಬೇಕು. ಈ ಹಿಂದಿನ ಕಾಲದಲ್ಲಿ ಕುಟುಂಬಗಳ ಗಾತ್ರ ದೊಡ್ಡದಾಗಿತ್ತು. ಅವಿಭಕ್ತ ಕುಟುಂಬಗಳಿದ್ದ ಕಾಲಕ್ಕೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಸೋದರ ಮಾವ, ಅತ್ತೆ, ಸೊಸೆ, ಈ ಎಲ್ಲ ಸಂಬಂಧಗಳು ಒಂದೇ ಕಡೆ ಸಿಗುತ್ತಿದ್ದವು. ತನ್ನ ಕಷ್ಟಗಳನ್ನ ಹೇಳಿಕೊಳ್ಳಲು ಸಾಕಷ್ಟು ಮನಸ್ಸುಗಳು ಅವರ ಜೊತೆಯಲ್ಲಿ ಇರುತ್ತಿತ್ತು. ಆದರೆ ಇಂದು ಆಗಿರುವುದೇನು? ತಂದೆ ತಾಯಿಗಳು ಜೊತೆಯಾಗಿದ್ದರೆ ಅದನ್ನ ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಎಂದು ಕರೆಯಬಹುದಾದ ಹಂತದಲ್ಲಿ ನಾವು ನೀವು ಇದ್ದೇವೆ. ಹಾಗಾದ್ರೆ ತಂದೆ ತಾಯಿಗಳಿಗೆ ಇರುವ ಮಕ್ಕಳ ಸಂಖ್ಯೆಯಾದರೂ ಎಷ್ಟು? 1 ಅಥವಾ 2? ಹಾಗಾದ್ರೆ ತನ್ನ ನೋವುಗಳನ್ನ, ನಲಿವುಗಳನ್ನ ಹಂಚಿಕೊಳ್ಳಲು ಈ ಹಿಂದೆ ಇದ್ದ ಮನಸ್ಸುಗಳು ಇಂದಿಲ್ಲ. ತನಗೆ ಏನೇ ನೋವಾದರೂ, ಏನೇ ಸಂತೋಷವಾದರೂ ತಂದೆ ತಾಯಿಗಳ ಜೊತೆಗೆ ಹಂಚಿಕೊಳ್ಳಬೇಕು. ಆ ತಂದೆ ತಾಯಿಗಳು ಸಹ ಒತ್ತಡದ ಜೀವನವನ್ನ ನಡೆಸುತ್ತಿದ್ದರೆ ಈ ಅವಕಾಶದಿಂದಲೂ ಸಹ ಮಕ್ಕಳು ವಂಚಿತರಾಗುತ್ತಾರೆ. ಹಾಗಾದ್ರೆ ಮಕ್ಕಳನ್ನ ಜೋಪಾನವಾಗಿ ಕಾಯಬೇಕಾದ, ಕಾಪಾಡಬೇಕಾದ, ಸಾಕಬೇಕಾದ ಕಲೆಗಾರಿಕೆ ಇಂದು ತಂದೆ ತಾಯಿಗಳಿಗೆ ಅಗತ್ಯವಾಗಿ ಬೇಕಾಗಿದೆ. ಮಕ್ಕಳನ್ನು ಹೆರುವುದು ಎಷ್ಟು ಮುಖ್ಯವೋ ಅವರನ್ನು ಜೋಪಾನ ಮಾಡುವುದು ಅಷ್ಟೇ ಮುಖ್ಯ ಎನ್ನುವ ಅಂಶವನ್ನ ನಾವೆಲ್ಲ ಅರಿತುಕೊಳ್ಳಬೇಕಾಗಿದೆ. ಆದರೆ ಆಧುನಿಕ ಕಾಲದ ಒಳಗೆ ಬದುಕುತ್ತಿರುವ ನಾವು ನೀವು ಮಕ್ಕಳನ್ನ ನೋಡಿಕೊಳ್ಳುವ ಸಮಯದಲ್ಲಿ ಅವರಿಗೆ ಒಂದಷ್ಟು ಉಪಕರಣಗಳನ್ನ, ಯಾಂತ್ರಿಕವಾಗಿರುವಂತಹ ವಸ್ತುಗಳನ್ನ ಕೊಟ್ಟು ಸುಮ್ಮನಾಗುತ್ತಿದ್ದೇವೆ ಎಂಬುದನ್ನ ಗಮನಿಸಬೇಕು. ತುಂಬಾ ಅಳುತ್ತಿರುವ, ರಗಳೆ ಮಾಡುತ್ತಿರುವ ಮಗುವನ್ನು ಸಮಾಧಾನ ಪಡಿಸಲು ಹಿಂದಿನ ಕಾಲದಲ್ಲಿ ಹಾಡುಗಳನ್ನು, ಜೋಗುಳವನ್ನು, ಇನ್ಯಾವುದೋ ದೇಸೀಯ ಕ್ರೀಡೆಗಳನ್ನ ಆಡಲು ಪ್ರೋತ್ಸಾಹಿಸುತ್ತಿದ್ದರೆ ಇಂದು ನಾವು ನೀವು ಮಾಡುತ್ತಿರುವ ಕೆಲಸ ಮಕ್ಕಳ ಕೈಗೆ ಮೊಬೈಲ್ ಅನ್ನು ಕೊಡುವ ಮೂಲಕ ನಮ್ಮ ಎಲ್ಲ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದೇವೆ. ಹಾಗಾದ್ರೆ ಮೊಬೈಲ್ ಯಾವ ರೀತಿಯ ಸಂಗಾತಿಯಾಗಿ ಮಗುವಿನ ಜೊತೆಗೆ ಇದೆ ಎಂಬುದನ್ನ ಒಮ್ಮೆ ಯೋಚಿಸಬೇಕು. ಆ ಮೊಬೈಲ್ನಲ್ಲಿ ನೋಡುತ್ತಿರುವ ಕಾರ್ಯಕ್ರಮಗಳಾದರೂ ಎಂತಹವು ಎಂಬುದನ್ನ ಗಮನಿಸಬೇಕಾದ ಅನಿವಾರ್ಯತೆ, ಅಗತ್ಯತೆ ಇದೆ. ಆರಂಭದಲ್ಲಿ ಈ ಮೊಬೈಲ್ ಕೊಡುವ ಕ್ರಿಯೆ ಸಹಜವಾದದ್ದು, ಸರಳವಾದದ್ದು ಎಂದು ಎನಿಸಿದರೂ ಬರಬರುತ್ತಾ ಈ ಮಗು ಮೊಬೈಲ್ನ ಜೊತೆಗೆ ಸಂಪೂರ್ಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ ಎನ್ನುವ ಸೂಕ್ಷ್ಮ ಅರಿವು ನಮ್ಮ ಪೋಷಕರಿಗೆ ಇರಬೇಕು.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ MV ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು, ಈಗ ಸಮಯ 6:35 ಕೇಳಿ ದೇಶಭಕ್ತಿ ಗೀತೆ. ಪೋತಿ ನರಸಿಂಹಾಚಾರ್ ಅವರ ರಚನೆ, ವೃಂದಗಾನದಲ್ಲೇ.

0: ಪೂತಿ ನರಸಿಂಹಾಚಾರ್ಯವರ ರಚನೆಯನ್ನು ವೃಂದಾಗನದಲ್ಲಿ ಕೇಳಿದ್ರಿ. ದೇಶಭಕ್ತಿ ಗೀತೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ.
1: ಬೇಳೆಕಾಳುಗಳು ಪ್ರೋಟೀನ್, ಫೈಬರ್, ಕಬ್ಬಿಣ ಮತ್ತು ಸತು, ಹಾಗೆಯೇ ಮ್ಯಾಗ್ನೀಸಿಯಂ ಜೀವಸತ್ವಗಳು, ಹಾಗೆಯೇ ಖನಿಜಗಳ ಒಂದು ಗಮನಾರ್ಹ ಮೂಲವಾಗಿದೆ. ಬೇಳೆಕಾಳುಗಳು ಅಥವಾ ಧಾನ್ಯಕಾಳುಗಳು ವಿಶ್ವದ ಆಹಾರ ಮತ್ತು ಪೌಷ್ಟಿಕಾಂಶ

0: ಪ್ರಯೋಗಶೀಲತೆಯ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ದ್ವಿದಳ ಧಾನ್ಯಗಳು ವಿಶೇಷವಾಗಿ ಅಭಿವೃದ್ಧಿಶೀಲ ದೇಶಗಳಲ್ಲಿ ತಮ್ಮ ಪ್ರೋಟೀನ್ ಪೋಷಕಾಂಶಗಳ ಸುಧಾರಣೆಗೆ ಆಹಾರವಾಗಿ ಮುಖ್ಯ ಆಹಾರವನ್ನು ಸೇವಿಸುತ್ತಿದ್ದಾರೆ. ಹಿರಿಯರು ಹೇಳುವ ಒಂದು ನಾಣ್ಣುಡಿ ಇದೆ, ಉಳಿಸಿದ ಕಾಳು ಬೆಳೆಸಿದ ಕಾಳಿಗೆ ಸಮ ಎಂದು. ಆದುದರಿಂದ ಆಹಾರ ಧಾನ್ಯಗಳನ್ನು ಎಷ್ಟು ಕಾಳಜಿಯಿಂದ ಬೆಳೆಸುತ್ತೇವೆಯೋ ಅಷ್ಟೇ ಕಾಳಜಿಯಿಂದ ಧಾನ್ಯಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹಿಸಿಡುವುದು ಅವಶ್ಯಕ. ರೈತರು ತಾವು ಬೆಳೆದಂತಹ ಕಾಳಿನ ಶೇಕಡ 60-70% ತಮ್ಮ ಮನೆಯಲ್ಲಿ ಅವೈಜ್ಞಾನಿಕವಾಗಿ ಶೇಖರಣೆ ಮಾಡ್ತಾರೆ. ಉಳಿದ ಶೇಕಡ 30-45% ಮಾರುಕಟ್ಟೆಗೆ ತರುವರು. ನಮ್ಮ ದೇಶದಲ್ಲಿ ಶೇಕಡ 9.3% ಆಹಾರ ಧಾನ್ಯಗಳು ಶೇಖರಣಾ ಹಂತದಲ್ಲಿಯೇ ನಷ್ಟ ಹೊಂದುತ್ತಿದೆ ಎಂದು ತಿಳಿದು ಬಂದಿದೆ. ನಾವು ವೈಜ್ಞಾನಿಕವಾದ ಪದ್ಧತಿಯಿಂದ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿದ್ದೇ ಆದರೆ ಪ್ರತಿ ವರ್ಷ 10 ಮಿಲಿಯನ್ ಟನ್ ಧಾನ್ಯ, ಅಂದರೆ ಸುಮಾರು 2,000 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವ ಧಾನ್ಯಗಳನ್ನು ಉಳಿಸಿದಂತೆ ಆಗ್ತದೆ. ಒಂದು ಅಂದಾಜಿನ ಪ್ರಕಾರ ಮೂತಿ ಹುಳುಗಳು ಮಾತ್ರವೇ 100 ಕೋಟಿ ರೂಪಾಯಿ ಮೌಲ್ಯದ ಧಾನ್ಯವನ್ನು ಹಾಳು ಮಾಡ್ತವೆ. ಜಗತ್ತಿನ ಆಹಾರ ಉತ್ಪಾದನೆಯ 1/5 ಭಾಗವನ್ನು ಇಲಿಗಳು ಹಾಳು ಮಾಡ್ತವೆ. ಅವು ತಿಂದ ಆಹಾರದ 10 ಪಟ್ಟು ಆಹಾರ ಧಾನ್ಯಗಳು ನಮ್ಮ ಮಲ, ಮೂತ್ರ, ಕೂದಲು ಮುಂತಾದವುಗಳಿಂದ ಮಲಿನಗೊಳ್ಳುತ್ತವೆ. ಹೀಗಾಗಿ ವೈಜ್ಞಾನಿಕವಾಗಿ ಧಾನ್ಯ ಸಂಗ್ರಹಣೆ ಮಾಡಿದರೆ ನಮ್ಮ ದೇಶದ ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡೋದಲ್ಲದೆ ಕೊರತೆಯನ್ನು ನೀಗಿಸುವಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ. ಕೀಟಗಳಿಗೆ ಬದುಕಲು ಆಹಾರ, ಗಾಳಿ ಮತ್ತು ನೀರು ಅಗತ್ಯವಿದೆ. ಸಂಗ್ರಹಿಸಲ್ಪಟ್ಟ ಧಾನ್ಯಗಳು ಕೀಟಗಳಿಗೆ ವಾಸಿಸಲು ಒಂದು ಪರಿಪೂರ್ಣ ಸ್ಥಳ ಅಂತ ಹೇಳಿ ಭಾವಿಸಲಾಗ್ತದೆ. ಶೇಖರಣೆಯಲ್ಲಿ ಧಾನ್ಯಗಳು ಕೆಡಲು ಮುಖ್ಯವಾಗಿ ಕೀಟ, ಮೈಟ್ ನುಸಿಗಳು, ಸೂಕ್ಷ್ಮಾಣುಜೀವಿಗಳು ಅಂತಂದರೆ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾ, ಇಲಿಗಳು ಮತ್ತು ಪಕ್ಷಿಗಳಲ್ಲದೆ ಶಾಖ ಮತ್ತು ತೇವಾಂಶವು ಕಾರಣ ಆಗಿರುತ್ತದೆ. ಶಾಖ ಮತ್ತು ತೇವಾಂಶ ಹೆಚ್ಚಾಗುವಿಕೆಯಿಂದ ಕಾಳಿನ ಜೈವಿಕ ಕ್ರಿಯೆ ಅಧಿಕಗೊಂಡು ಕಾಳಿನ ಆಯುರ್ಮಾನ ಕಡಿಮೆಯಾಗ್ತದೆ. ಜೊತೆಗೆ ಹೆಚ್ಚಿನ ಕೀಟ ಮತ್ತು ಶಿಲೀಂಧ್ರಗಳಿಂದ ಇವು ನಾಶ ಹೊಂದುತ್ತವೆ. ಸಂಗ್ರಹಣೆಯಲ್ಲಿ ಮಾಡಿದ ಧಾನ್ಯಗಳನ್ನು ಮುಖ್ಯವಾಗಿ ದುಂಬಿ, ಪತಂಗ ಮತ್ತು ಇತರೆ ವರ್ಗಕ್ಕೆ ಸೇರಿದ ಕೀಟಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾಳು ಮಾಡ್ತವೆ. ದುಂಬಿಗಳು ಪ್ರಾಯದಲ್ಲೂ ಮತ್ತು ಮರಿ ಹುಳುಗಳಿಂದಾಗಲೂ ಕೂಡ ತಿನ್ನೋದರಿಂದ ಹೆಚ್ಚು ಆಹಾರವನ್ನು ನಷ್ಟಪಡ್ತವೆ. ಪತಂಗದಲ್ಲಿ ಮರಿ ಹುಳು ಮಾತ್ರ ತಿಂತದೆ. ಇವುಗಳಲ್ಲಿ ಅತಿ ಮುಖ್ಯವಾದುದಂತಂದರೆ ಅಕ್ಕಿ ಮೋತಿ ಹುಳು, ಲೆಸ್ಸರ್ ಗ್ರೀನ್ ಕೊರೆಕ್, ಕಾಪ್ರಾ ದುಂಬಿ, ಕೆಂಪು ಹಿಟ್ಟಿನ ದುಂಬಿ, ಬುರಿ, ಸಿಗರೇಟ್ ದುಂಬಿ, ಹುಣಸೆ ಬೀಜದ ದುಂಬಿ ಮತ್ತು ಅಕ್ಕಿ ಚಿಟ್ಟೆ ಮುಂತಾದವುಗಳು. ಈ ಎಲ್ಲ ಕೀಟಗಳ ಜೀವನ ಚಕ್ರಕ್ಕೆ ಮುಖ್ಯವಾಗಿ 30-45 ದಿನ ಆಗುತ್ತದೆ. ಮುಖ್ಯವಾಗಿ ಬೇಳೆಕಾಳುಗಳಲ್ಲಿ ಪ್ರಮುಖ ಕೀಟಗಳು ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಆಗ್ತವೆ. ಲೆಸ್ಸರ್ ಗ್ರೇನ್, ಕೊರೆಕ, ಕೆಂಪು ಹಿಟ್ಟಿನ ದುಂಬಿ, ಬುರುಬುರಿ ಮತ್ತು ಅಕ್ಕಿ ಚಿಟ್ಟೆ ಮುಂತಾದವುಗಳು ಈ ಬೇಳೆಕಾಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟವನ್ನು ಮಾಡ್ತವೆ. ಮುಖ್ಯವಾಗಿ ಆಹಾರ ಬೆಳೆಯುವುದು ಅಷ್ಟೇ ಮುಖ್ಯವಲ್ಲ, ಅದನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿ ಮುಂದೆ ಬರ, ನೆರೆ ಅಥವಾ ಯಾವುದೇ ಒಂದು ಅಕಾಲದಲ್ಲಿ ನಮಗೆ ಆಹಾರ ಗುಣಮಟ್ಟದ್ದು ಬೇಕಾಗಿತ್ತು ಅಂತಂದರೆ ಸಂಗ್ರಹಣೆಯಲ್ಲಿ ನಾವು ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ವಹಿಸಬೇಕಾಗ್ತದೆ. ಪ್ರಾಚೀನ ಕಾಲದಲ್ಲಿ ನಾವು ಹಗೆಯವು ಮತ್ತು ಇತ್ಯಾದಿ ತಾಮ್ರದ ಪಾತ್ರೆಗಳಲ್ಲಿ ನಾವು ಅದನ್ನು ವೈಜ್ಞಾನಿಕವಾಗಿ ಮುಚ್ಚುತ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕಗಳು ಬಂದಿದ್ದಾವೆ, ವೈಜ್ಞಾನಿಕ ಗೋಡಾನ್ಗಳು, ಕೋಲ್ಡ್ ಸ್ಟೋರೇಜ್ಗಳು. ಜೊತೆಗೆ ವೈಜ್ಞಾನಿಕವಾಗಿ ನಾವು ಮನೆಯ ಒಂದು ವಾತಾವರಣದಲ್ಲಿಯೇ ತಜ್ಞರ ಒಂದು ಸಲಹೆಯನ್ನು ಪಡೆದು ನಾವು ಬೆಳೆದಂಥ ಆಹಾರವನ್ನು ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಿಕೊಂಡ್ರೆ ಆಹಾರ ಹೆಚ್ಚು ದಿನ ಕೆಡದಂತೆ ಅದನ್ನು ನಾವು ಹೆಚ್ಚಿನ ದಿನಗಳವರೆಗೆ ಸೇವಿಸಲಿಕ್ಕೆ ಅನುಕೂಲ ಆಗ್ತದೆ.
1: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:45. ಜನಪದ ಗೀತೆಗಳು. ಮೊದಲಿಗೊಂದು ವಾಣಿಜ್ಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಜನಪದ ಗೀತೆಯಲ್ಲಿ ಮೊದಲಿಗೆ ಕೇಳಿ ಜೆ ಬಿ ಅತ್ರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಗೀತೆ.

0: ಈಗೊಂದು ವಾಣಿಜ್ಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೇಳುಗರೆ, ಈ ದಿನ ಪ್ರಸಾರವಾಗಲಿರುವ ನಿಲಯದ ಕಾರ್ಯಕ್ರಮದ ಮುಖ್ಯಾಂಶಗಳನ್ನೊಮ್ಮೆ ಕೇಳೋಣ. ಈ ಬೆಳಗ್ಗೆ 9:30 ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಮೇಘ ಸಂದೇಶ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗ್ತದೆ. ಇಂದು ಸಂಜೆ 5:30 ಯುವವಾಣಿಯಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ ಗಾಯಕರ ಜೊತೆ ಬದುಕಿನ ಕಥೆ ಭಾಗವಹಿಸುತ್ತಾರೆ ಕರಾಬದಿನ್ನಿಯ ದೊಡ್ಡಯ್ಯ ಶಾಸ್ತ್ರಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚೆ. 6:15 ವಚನ ಗಾಯನ

ಪ್ರಸಾರ ಮಾಡುತ್ತೇವೆ. 10:30 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ಈ ದಿನ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮದ ಮುಖ್ಯಾಂಶಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:02. ವಾಣಿಜ್ಯ ಪ್ರಕಟಣೆಗಳ ಅನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ ಕೇಳಿ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
1: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029 ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರಿ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ಮೈತುಂಬಿ ಹರಿಯುತ್ತಿವೆ.

0: ಈ ನದಿಗಳ ಒಳಹರಿವು ಹೆಚ್ಚಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾ ಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಡಿಜಿಟಲ್ ಆರ್ಥಿಕತೆ ಮಿಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಭೆಯಲ್ಲಿ ಮಾತನಾಡಿದ ಅವರು, 2029 500 ಹೊಸ ಜೆಸಿಸಿ ಕೇಂದ್ರಗಳನ್ನು ರಾಜ್ಯಕ್ಕೆ ಆಕರ್ಷಿಸಿ 3.5 ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ಹಾಗೂ 4.76 ಲಕ್ಷ ಕೋಟಿ ಆರ್ಥಿಕ ಮೌಲ್ಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಜಾಗತಿಕ ಮಟ್ಟದ ಪ್ರತಿಭೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ 150ಕ್ಕೂ ಹೆಚ್ಚು ಜೆಸಿಸಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪರಿಶೀಲನಾ ಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು, ಶೀಘ್ರವೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಿಸಬೇಕು, ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯುವುದು ಬೇಡ, ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಡಿಸಿಸಿಇಒಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು, ಎಲ್ಲರೂ ಸಮನ್ವಯದಿಂದ ಬರ ಪರಿಸ್ಥಿತಿ ಎದುರಿಸಬೇಕು ಎಂದು ಸೂಚಿಸಿದರು. ಬೆಳೆ ವಿಮೆ ಸರ್ಕಾರ ತುಂಬಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕು, ಎಲ್ಲವನ್ನೂ ರಾಜ್ಯ ಸರ್ಕಾರ ಮಾಡಲು ಆಗುವುದಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್ ಹಣವನ್ನು ಶೀಘ್ರ ಬಿಡುಗಡೆ ಮಾಡಿಸಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು, ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಹಕಾರ ನೀಡಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರನ್ನು ಸಚಿವರು ಒತ್ತಾಯಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15,36,370 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. 89.61% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಯೋಧರು ಚಾಲನೆ ನೀಡಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
2: ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿದ ಆರೋಪದಡಿ ರಾಜ್ಯದ 7 ಜಿಲ್ಲೆಗಳ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ನಿನ್ನೆ ದಾಳಿ ನಡೆಸಿ 49.81 ಕೋಟಿ ಅಕ್ರಮ ಸಂಪತ್ತು ಬಯಲಿಗೆಳೆದಿದ್ದಾರೆ. 10 ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ನಿನ್ನೆ ಇಡೀ ದಿನ ಶೋಧ ನಡೆಸಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆ 15 ಜುಲೈನಿಂದ ಕಬ್ಬು ಅರೆಯುವಿಕೆ ಪ್ರಾರಂಭಿಸಲಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದ್ದಾರೆ. ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆ ಆರಂಭಕ್ಕೆ ಚಾಲನೆ ನೀಡಿದ ಅವರು, ಕಾರ್ಖಾನೆ ಸುಸ್ಥಿತಿಯಲ್ಲಿದ್ದು ಎ ಮಿಲ್ನಲ್ಲಿ ಕಬ್ಬು ನುಡಿಸಲಾಗುವುದು. ಪ್ರತಿನಿತ್ಯ 5,000 ಟನ್ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಎ ಮಿಲ್ ಹೊಂದಿದ್ದು, ಪ್ರಸಕ್ತ ಸಾಲಿನಲ್ಲಿ 5.44 ಲಕ್ಷ ಟನ್ ಕಬ್ಬನ್ನು ರೈತರಿಂದ ಖರೀದಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನವೆಂಬರ್ ಅಂತ್ಯದೊಳಗೆ ಎಲ್ಲ ಕಬ್ಬು ಅರೆಯುವ ಗುರಿ ಹೊಂದಲಾಗಿದೆ ಎಂದು ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಎಂದು ಅವರು ಹೇಳಿದರು. ವಿಬಿಜಿ ರಾಮ್ಜಿ ಯೋಜನೆಯು ಗ್ರಾಮೀಣ ಭಾಗದ ಸಮಗ್ರ ವಿಕಾಸದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಾಂಖ್ಯಿಕ ಉಪಮಹಾನಿರ್ದೇಶಕ ಅಲ್ತಾಫ್ ಹುಸೇನ್ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಇಲಾಖೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಸಕ್ರಿಯ ಕಾರ್ಮಿಕರು ಹಾಗೂ ಫಲಾನುಭವಿಗಳ ಈ ಕೆವೈಸಿ ಪ್ರಕ್ರಿಯೆಯನ್ನು ವಿಶೇಷ ಅಭಿಯಾನದ ಮೂಲಕ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ಗದಗ್ ಜಿಲ್ಲೆಯಲ್ಲಿ ಸಿದ್ಧತೆಗಳು ಆರಂಭವಾಗಿವೆ ಎಂದು ಗದಗ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೆ ನರೇಗಾ ಯೋಜನೆಯಡಿ ಸುಮಾರು 1,63,000 ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು, ಅವುಗಳಲ್ಲಿ 1,13,000 ಕುಟುಂಬಗಳು ಸಕ್ರಿಯವಾಗಿವೆ. ಹೊಸ ಯೋಜನೆಯ ಆರಂಭಿಕ ಹಂತದಲ್ಲಿ ಈ ಸಕ್ರಿಯ ಕಾರ್ಮಿಕರಿಗೆ ಈಗಾಗಲೇ ಇರುವ ಹಳೆಯ ಜಾಬ್ ಕಾರ್ಡ್ಗಳ ಆಧಾರದಲ್ಲೇ ಕೆಲಸ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಯೋಜನೆ ಆರಂಭದಲ್ಲಿ ಉಂಟಾಗಬಹುದಾದ ಗೊಂದಲ ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 30 ಪ್ರತ್ಯೇಕ ಪ್ರಕರಣಗಳಲ್ಲಿ 35 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಕೆಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಂ ಆರ್ ಕಮಲಾ ಅವರ ರಚನೆಗಳನ್ನು ಕೇಳೋಣ. ಮೊದಲಿಗೆ ಮಂಗಳ ರವಿ ಅವರ ಧ್ವನಿಯಲ್ಲಿರುವ ಭಾವಗೀತೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಕೇಳಿ ಸಿ ಅಶ್ವಥ್ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಗೀತೆ.

0: ಇದುವರೆಗೆ ಎಂ ಆರ್ ಕಮಲ ಅವರ ಭಾವಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ ಕೇಳಿದರೆ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಪ್ರಕಟಣೆಗಳನ್ನು ಕೇಳಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏಕ ಪ್ರಕಾರ ಸೇ ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
3: ದೇಶ್

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ರೇಡಿಯೋ ನಡೆಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
1: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.
2: ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:34, ವಾಣಿಜ್ಯ ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
3: ಆಕಾಶವಾಣಿ ಸಮಯ ಸರಿಯಾಗಿ 7:34:15. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ HM. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, IMF. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026, 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟ್ರಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್

0: ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ ಶೇಕಡ 7ರಷ್ಟು ಇರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ ಶೇಕಡ 6.4ಕ್ಕೆ ಇಳಿಕೆಯಾಗುವ ಸಾಧ್ಯತೆಯಿದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ ಶೇಕಡ 3ರಷ್ಟು ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆ ದರವು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ ಶೇಕಡ 3.4ಕ್ಕೆ ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ 2ನೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ ಶೇಕಡ 4.6ರಷ್ಟಿದ್ದು, ಮುಂದಿನ ವರ್ಷ ಅದು ಶೇಕಡ 4.1ಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ ಶೇಕಡ 2.3 ಮತ್ತು ಮುಂದಿನ ವರ್ಷ ಶೇಕಡ 2.2ರಷ್ಟು ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರಾ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರಾ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರಾ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರಾ ಸೇರಿವೆ. ಸಂಪೂರ್ಣ ಖರೀದಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೋತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಾಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಾಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5ನೇ ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:45. ಚಿತ್ರಗೀತೆಗಳು. ಮೊದಲಿಗೊಂದು ವಾಣಿಜ್ಯ ಪ್ರಕಟಣೆ.
5: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು ಜುಲೈ 29ರವರೆಗೆ ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಮನು ಮತ್ತು ಚಿತ್ರ ಅವರ ಧ್ವನಿಯಲ್ಲಿರುವ ಶ್ರೀರಾಮಚಂದ್ರ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆಯನ್ನು ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಯಂತ್ ಕಾಯ್ಕಿನ್ನಿ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು.
1: ಹೌದು,
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
1: ಯಾಕೆ ಆದ್ರೆ ನಾನು
2: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದ್ ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
1: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 8 ಗಂಟೆಯಾಗುತ್ತಿದೆ. ಸಮಾಚಾರ ಪ್ರಭಾತ್ 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ಕೇಳಿ.

ಅರಳಿದ ಪುಷ್ಪ ಪರಿಮಳಿಸದಿಹುದೇ? ಹಾಗೂ ಅರಿವೇ ಗುರು, ಆಚಾರವೇ ಶಿಷ್ಯ, ಜ್ಞಾನವೇ ಲಿಂಗ. ವಚನಕಾರರು ಹಾವಿನಹಾಳ ಕಲ್ಲಯ್ಯ, ರಾಗ ಭೂಪ ಹಾಗೂ ಯಮನ್. ಗಾಯಕರು ಶ್ರೀಕಾಂತ್ ಕುಲಕರ್ಣಿ. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಅಯ್ಯಗಳ ಅನುಭವಕ್ಕಲ್ಲದೆ ನಿನ್ನ ಪಾಪಕ್ಕವರು ಅಯ್ಯಗಳೇ. ವಚನಕಾರರು ಸಿದ್ಧರಾಮೇಶ್ವರ. ರಾಗ ಭೂಪಾಲಿ ತೋಡಿ, ತಾಳ ಅರಜಂಪ. ಗಾಯಕರು ರವೀಂದ್ರ ಹೆಗಡೆ. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ದ್ವೇಷವಿಲ್ಲದ ಭಕ್ತ, ಆಶೆಯಿಲ್ಲದ ವಿರಕ್ತ. ವಚನಕಾರರು ಮೋಳಿಗೆ ಮಾರಯ್ಯ. ರಾಗ ಭೂಪ, ತಾಳ ಕೆಹರವ. ಗಾಯಕರು ಸವಿತಾ ಅಮರೇಶ್. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಪತ್ರೆಗೆ ಫಲ, ಈ ಪುಷ್ಪಕ್ಕೆ ಫಲ. ವಚನಕಾರರು ಸೊಡ್ಡಳ ಬಾಚರಸ, ರಾಗ ಶೋಭಾವರಿ, ತಾಳ ಖೇಮಟ, ಗಾಯಕರು ಸೀಮಾ ಎಂ, ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ತಾವು ಸತ್ತು ಹೇಳಿಗೆಯ ಹೊತ್ತಾಡುವವರೆಲ್ಲರೂ ಎನ್ನವರು. ವಚನಕಾರರು ಸುಂಕದ ಬಂಕಣ್ಣ, ರಾಗ ಪಹಾಡಿ, ತಾಳ ಖೇಮಟ, ಗಾಯಕರು ರವೀಂದ್ರ ಹೆಗಡೆ, ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಜ್ಯೋತಿ ಸೋಂಕಿದ ಬತ್ತಿಯೆಲ್ಲ ಜ್ಯೋತಿಯಪ್ಪವಯ್ಯ. ವಚನಕಾರರು ಸಕಳೇಶ ಮಾದರಸ. ರಾಗ ಬಸಂತ್ ಮುಖಾರಿ. ತಾಳ ಭಜನ್ ಠೇಕಾ. ಗಾಯಕರು ಜಯದೇವಿ ಜಂಗಮಶೆಟ್ಟಿ. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿದ ವಚನಗಳನ್ನು ಕೇಳಿದಿರಿ. ವಚನ ಗಾಯನ ಕಾರ್ಯಕ್ರಮದಲ್ಲಿ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 9:40. ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಹೇ, ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
3: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
2: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
4: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
5: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
6: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
7: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
6: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
7: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
6: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
7: 8700014242.

0: ನಿಮಿಷದವರೆಗೆ ಪ್ರಸಾರವಾಗಲಿರುವ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ನೀವು ನಮಗೆ ಸಂದೇಶ ಕಳುಹಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0853222333 ಈ ಫೋನ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಬಹುದು. ಹಾಂ, ಸಂದೇಶ ಕಳುಹಿಸುವಾಗ ನಿಮ್ಮ ಭಾಗದಲ್ಲಿ ಮಳೆ ಬೆಳೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ನಿಮ್ಮ ಹಾಡನ್ನು ಕೇಳಬಹುದು.
1: ಇದು ಆಕಾಶವಾಣಿ
2: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
2: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಕೇಳಿ, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯನ್ನು ಉಷಾ ಗಣೇಶ್ ಅವರ ಧ್ವನಿಯಲ್ಲಿ.

ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಕುವೆಂಪು ಅವರ ರಚನೆ ಕೇಳಿದ್ರಿ. ಈಗ ಕೇಳಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಮತ್ತೊಂದು ರಚನೆ, ಪುಷ್ಪ ಜಗದೀಶ್ ಅವರ ಧ್ವನಿಯಲ್ಲಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:30. ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರಿಗೆಲ್ಲ ನಮಸ್ಕಾರ. ಈ ವಾರದ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಯಾರ್ಯಾರು ಸಂದೇಶಗಳನ್ನು ಕಳಿಸಿದ್ದೀರಿ, ಕಳಿಸ್ತಿದ್ದೀರಿ, ಕಳಿಸ್ತಾ ಹೋಗಿ 10:32 ಅಂತ ಹೇಳ್ತಾ, ಸಂದೇಶ ಕಳಿಸುವಾಗ ನಿಮ್ಮ ಭಾಗದಲ್ಲಿ ಮಳೆಯಾದ ಬಗ್ಗೆ ಮತ್ತು ಯಾವ ಬೆಳೆ ಪ್ರಮುಖ ಬೆಳೆಯಾಗಿ ಬಿತ್ತನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಮತ್ತು ನಿಮ್ಮ ಪ್ರದೇಶದಲ್ಲಿ ಮೋಡ ಕವಿದ ವಾತಾವರಣ ಇದೆಯಾ ಮತ್ತು ಹೇಗೆ ಅನ್ನಿಸ್ತಿದೆ ನಿಮಗೆ ಅನ್ನೋದ್ರ ಬಗ್ಗೆ ಒಂದು ಸಂದೇಶವನ್ನು ಕಳಿಸ್ಕೊಡಿ. ಹಾಗೆ ಚಿತ್ರದ ಹೆಸರು, ಹಾಡಿನ ಸಾಲು ಕಳಿಸ್ಕೊಟ್ರೆ ಇನ್ನೂ ಉತ್ತಮ ಅಂತ ಹೇಳ್ತಾ, ಕಳಿಸ್ಕೊಡಿ ಸಂದೇಶವನ್ನು 08532223336 ಅಂತ ಹೇಳ್ತಾ, ಬಹದ್ದೂರ್ ಗಂಡು ಚಿತ್ರದ ಗೀತೆ ಪ್ರಸಾರ ಮಾಡಿ ಅಂತೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರು, ಮತ್ತು ಗೆಲ್ಲೆ ಸೂಗೂರು ಭಾಗದ ವೀರೇಶ್ ಎನ್ನುವಂಥವ್ರು. ಎರಡು ಸಂದೇಶಗಳು ಬಂದಿದ್ದಾವೆ ಬೇರೆ ಬೇರೆ. ಸೊ ನನಗೆ ಹನುಮಂತಪ್ಪ ಮಡಿವಾಳರು ಆ ಭಾಗದ ಮಳೆಯ ಸ್ಥಿತಿ ಬಗ್ಗೆ ಏನು ಕಳಿಸಿಲ್ಲ, ಆದರೆ ವೀರೇಶ್ ಅವರು ಕಳಿಸಿದ್ದಾರೆ. ಸಣ್ಣ ಮಳೆ ಆಗಿದೆ, ಆದರೆ ಅಷ್ಟೇನು ಮಳೆ ಅಲ್ಲ, ಬೆಳೆಗೆ ಅಂದರೆ ಹಾಕಿದಂಥ ಬೆಳೆ ಉಳಿಲಿಕ್ಕೆ ಸಾಧ್ಯ ಅಷ್ಟೇ ಅಂತ ಹೇಳಿದ್ದಾರೆ. ಅಂದರೆ ಭಾಳ ಸಣ್ಣ ಹನಿ ಬೆಳಗ್ಗೆ ಕೂಡ ಬಂದಿದೆ ಅಂತ ಹಾಕಿದ್ದಾರೆ ಮೆಸೇಜಲ್ಲಿ. ತುಂಬ ಧನ್ಯವಾದ. ಇಲ್ಲಿ ಪ್ರಮುಖ ಬೆಳೆ ಒಣಭೂಮಿ ಹೆಚ್ಚು ಇರೋದರಿಂದ ನಮ್ಮಲ್ಲಿ ಈ ತೊಗರಿ ಮತ್ತು ಒಂದಷ್ಟು ಹತ್ತಿ ಹೆಚ್ಚು ಬಿತ್ತನೆ ಮಾಡ್ತಾರೆ ನಮ್ಮ ಭಾಗದಲ್ಲಿ ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಹಳ್ಳ ಹರಿದು ಹೋಗಿದೆ ಅಲ್ಲಿ ಮತ್ತು ಕೆರೆ ಎಲ್ಲಿ ಹತ್ತಿರ ಇದೆ ಅಲ್ಲೆಲ್ಲ ಸ್ವಲ್ಪ ಭತ್ತ ನಾಟಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ತುಂಬ ಧನ್ಯವಾದ ವೀರೇಶ್ ಅಂತ ಹೇಳ್ತಾ, ಮುಂದಿನ ಸಂದೇಶವನ್ನು ಕಳಿಸ್ಕೊಡುವಂಥವ್ರು ದಯವಿಟ್ಟು ನಿಮ್ಮ ಭಾಗದಲ್ಲಿ ಮಳೆ ಬೆಳೆ

ಹೇಗಿದೆ ಮತ್ತು ಏನು ಪ್ರಮುಖ ಬೆಳೆ ನಿಮ್ಮ ಭಾಗದಲ್ಲಿ ಅಂತ ಸಂದೇಶವನ್ನು ಕಳಿಸ್ಕೊಡಿ 0855-2222-3365 ಅಂತ ಹೇಳ್ತಾ ಈಗ ವೀರೇಶ್ ಅವರು ಮತ್ತು ಹನುಮಂತಪ್ಪ ಮಡಿವಾಳರು ಕೇಳಿದಂಥ ಬಹದ್ದೂರ್ ಗಂಡು ಚಿತ್ರದ ಗೀತೆಯನ್ನು ಪ್ಲೇ ಮಾಡ್ತಾನೆ. ಕೇಳಿ 102.1 MHz ಆಕಾಶವಾಣಿ ರಾಯಚೂರು FM ಕೇಂದ್ರದ ತರಂಗಾಂತರಗಳ ಮೇಲೆ.

ಈ ಹಾಡು ಕೇಳಿದಂಥ ಹನುಮಂತಪ್ಪ ಜಗಳೂರವರು ನಮಗೆ ಮತ್ತೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸರ್, ನಮ್ಮ ಜಗಳೂರಲ್ಲಿ ತುಂತುರು ಮಳೆ ಆಗ್ತಾಯಿದೆ, ಇಲ್ಲಿ ಪ್ರಮುಖ ಬೆಳೆ ಮೆಕ್ಕೆಜೋಳ, ಶೇಂಗಾ, ರಾಗಿ ಪ್ರಮುಖವಾಗಿ ಬೆಳೀತೇವೆ ಅಂತ ಹೇಳಿದ್ದಾರೆ. ಇಲ್ಲಿ ವಾತಾವರಣ ಮೋಡ ಕವಿದ ಇದೆ, ಆಗಾಗ ಸೂರ್ಯ ಬರ್ತಾನೆ ಮತ್ತು ಮೋಡದ ಮರೆ ಆಗ್ತಾನೆ ಅಂತ ಹೇಳಿದ್ದಾರೆ. ತುಂಬ ಧನ್ಯವಾದಗಳು ನಿಮ್ಮ ಪ್ರತಿಕ್ರಿಯೆಗೆ. ನಿಮ್ಮ ಹಾಡು ಕೇಳುವ ಪೂರ್ವದಲ್ಲಿ ನೀವು ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ, ಧನ್ಯವಾದ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಮಾನ್ವಿ ತಾಲೂಕು ಜೋಗೂರು ಗ್ರಾಮದಿಂದ ಭೀಮ

ಗೌಡ ಪಾಟೀಲರು ಶುಭೋದಯ ಅಂತ ಹೇಳ್ತಿದ್ದಾರೆ, ನಿಮಗೂ ಶುಭೋದಯ ಗೌಡ್ರೆ ಅಂತ ಹೇಳ್ತಾ, ಮಳೆಯ ಬಗ್ಗೆ ಹೇಳಬೇಕು ಅಂದರೆ ನಮ್ಮೂರಲ್ಲಿ ಸುತ್ತಮುತ್ತಲಿನ ಅಂದರೆ ಜೋಕೂರು ಸುತ್ತಮುತ್ತ ಮಳೆ ಇಲ್ಲ, ಮೋಡ ಕವಿದ ವಾತಾವರಣ, ಹೆಚ್ಚು ಗಾಳಿ ಇದೆ, ಮಳೆ ಬಂದಿಲ್ಲ, ಎಲ್ಲ ರೈತರು ಮಳೆಗಾಗಿ ಕಾಯ್ತಿದ್ದಾರೆ ಸಾರ್ ಅಂತ ಹೇಳಿದ್ದಾರೆ. ಜೊತೆಗೆ ಮಳೆಗಾಗಿ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಈ ಭಾಗ ಈಗ ಮಳೆ ಬಂತಂದರೆ ಅನುಕೂಲ ಆಗ್ತದೆ ಹಾಕಿದಂಥ ಬೆಳೆಗಳಿಗೆ ಅಂತೇಳಿ ಅವರು ಹೇಳಿದ್ದಾರೆ. ಭೀಮನಗೌಡರೆ, ನಿಮಗೆ ಧನ್ಯವಾದ, ನಿಮ್ಮ ಭಾಗದ ಮಳೆ ಬೆಳೆ ಬಗ್ಗೆ ತಿಳಿಸಿದ್ದಕ್ಕೆ ಅಂತ ಹೇಳ್ತಾ ಅವರು ಸ್ಪರ್ಶ ಚಿತ್ರದ ಒಂದು ಗೀತೆಯನ್ನು ಕೇಳಿದ್ದಾರೆ, ಪ್ರಸಾರ ಮಾಡಿ ಅಂತ. ಖಂಡಿತ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀವಿ, ಕೇಳಿ.

ಕೇಳುಗರೆ, ನೀವು ಕೂಡ ನಿಮ್ಮ ಸಂದೇಶವನ್ನು ಕಳಿಸಬಹುದು. 0853 2 2 2 3 3 6 5 10:32 ನಿಮ್ಮ ಹಾಡು ಪ್ರಸಾರವಾಗದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಸಂದೇಶವನ್ನು ಖಂಡಿತವಾಗಿ ಓದೇ ಓದ್ತೇನೆ ಅಂತ ಹೇಳ್ತಾ, ಸಮಯ ಈಗ ಸ್ಟುಡಿಯೋದಲ್ಲಿ 9:45 ಆಗಿದೆ. ಇನ್ನೂ 45 ನಿಮಿಷ ನಿಮಗೆ ಸಮಯ ಅವಕಾಶ ಇದೆ, 45-47 ನಿಮಿಷ ಸಮಯ ಇದೆ. ಸೊ ನೀವು ಸಂದೇಶವನ್ನು ಕಳಿಸ್ಕೊಡ್ಬೋದು. ನಿಮ್ಮೂರಲ್ಲಿ ಮಳೆ ಬೆಳೆ ಬಗ್ಗೆ ಸಂದೇಶವನ್ನು ಕಳಿಸ್ಕೊಡಿ. ಪ್ರಮುಖ ಬೆಳೆಗಳೇನು ಅಂತ ಹೇಳಿ, ಒಂದೊಂದು ಭಾಗದ ಬೆಳೆ, ಒಂದೊಂದು ಭಾಗದ ಮಳೆ ಬಗ್ಗೆ ನಮ್ಮ ಕೇಳುಗರು ತಿಳ್ಕೊಳ್ತಾರೆ ಅನ್ನುವಂಥ ಉದ್ದೇಶವಷ್ಟೇ ನಮ್ಮದು ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ಕಳಿಸ್ಕೊಳ್ತಿದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಿದ್ದಾರೆ. ನಿಮಗೂ ಶುಭೋದಯ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ. ಇವರು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಬೆಳ್ಳಮೆ ಗ್ರಾಮದವರಂತೆ. ಹೆಸರು ಏನು ಹೇಳಲಿಲ್ವಾ ನೀವು, ಹೆಸರೇನಿದೆ? ಆಶಾರಾಣಿ ಮಂಜುನಾಥ್, ಅಮ್ಮು ಅಪ್ಪು, ಕುಮಾರ್, ಗಾನವಿ, ಸುಜಾತ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿಯ ಅಂದರೆ ಬೆಳ್ಳಮೆ ಊರಿನ ಪ್ರಮುಖ ಬೆಳೆ ಅಂತಂದರೆ ಕೆಸುವಿನ ಗೆಡ್ಡೆ, ಸುವರ್ಣಗೆಡ್ಡೆ ಮತ್ತು ಮುಸುಕಿನ ಜೋಳ ಹೆಚ್ಚಾಗಿ ಬೆಳೀತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಈಗ ಮೋಡ ಕವಿದ ವಾತಾವರಣ ಇದೆ, ಕಳೆದ 1 ತಿಂಗಳಿಂದ ಮಳೆ ಆಗಿರಲಿಲ್ಲ, ಆದರೆ ಮೊನ್ನೆಯಿಂದ ಮಳೆ ಆಗ್ತಾ ಇದೆ, ಖುಷಿ ಆಗ್ತಿದೆ ಸಾರ್ ಅಂತ ಹೇಳಿದ್ದಾರೆ. ಮತ್ತು ಮಳೆ ಬಂದರೆ ಹಾಕಿದಂಥ ಬೆಳೆ ಚಿಗುರು ಉಳಿತದೆ, ಚೆನ್ನಾಗಿ ಆಗ್ತದೆ, ಅದುವೇ ಅಲ್ವೇ ಕಳೆ. ಸೊ ಹಾಗಾಗಿ ನಿಮ್ಮ ಖುಷಿ ನಮಗೂ ಖುಷಿ, ಮಳೆ ಬಂದಿದೆ ಅಂತ ಹೇಳಿದಿರಿ. ನಮ್ಮ ರಾಯಚೂರು ಭಾಗದಲ್ಲಿ ಅಂತಹ ಮಳೆ ಏನೂ ಬಂದಿಲ್ಲ. ಹಾಗಾಗಿ ನೀವು ಮಳೆ ಬಂದಿದೆ ಅಂತಂದರೆ ನಿಮ್ಮ ಮೇಲ್ಭಾಗದಲ್ಲಿ ಮಳೆ ಆಗ್ತದೆ ಅಂದರೆ ನಮಗೆ ಖುಷಿ ಅಂತ ಹೇಳ್ತಾ ಅವರು ಮತ್ತೆ ಹಾಡಿತ್ತು ಕೋಗಿಲೆ ಚಿತ್ರದ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಅವರು ಕೇಳಿದಂಥ ಈ ಗೀತೆ ಕೇಳಿ.

ಮುಂದಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ ರೀ ಸಾರ್ ಅಂತೇಳಿ ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು ನಿಮಗೂ ನಮಸ್ಕಾರ ಅಂತ ಹೇಳ್ತಾ ನಮಗೆ ಭಾಗ್ಯದ ಬಳೆಗಾರ ಚಿತ್ರದ ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದರೆ ಖಂಡಿತ ಪ್ರಸಾರ ಮಾಡ್ತೇವೆ. ಅವರೂರಲ್ಲಿ ಮಳೆ ಸಣ್ಣ ಬರ್ತಾ ಇದೆ, ಈಗ ಚಾಲು ಆಗಿದೆ ಅಂತ ಬರೆದಿದ್ದಾರೆ. ಪ್ರಮುಖ ಬೆಳೆ ಇಲ್ಲಿ ಬೆಳೆಯೋದು ಅಂತಂದರೆ ಮೆಕ್ಕೆಜೋಳ, ಶೇಂಗಾ, ಸಜ್ಜೆ ಬೆಳಿತೀವಿ ಅಂತ ಹೇಳಿದ್ದಾರೆ. ಈ ಬಾರಿ ಉತ್ತಮವಾದಂಥ ಮಳೆ ಆಗಿಲ್ಲ, ಹಾಗಾಗಿ ಈಗ ಸಣ್ಣ ಮಳೆ ಆರಂಭ ಆಗಿದೆ ಸರ್ ಅಂಥೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರೇ, ನಿಮಗೆ ಧನ್ಯವಾದ ಮಾಹಿತಿ ನೀಡಿದ್ದಕ್ಕೆ, ಮತ್ತು ನಿಮ್ಮ ಊರಿನ ನಿಮ್ಮ ಭಾಗದ ಬೆಳೆ ಬಗ್ಗೆ ಹೇಳಿದ್ದಕ್ಕೆ ಅಂತ ಹೇಳ್ತಾ ನೀವು ಕೇಳಿದಂಥ ಭಾಗ್ಯದ ಬೆಳೆಗಾರ ಚಿತ್ರದ ಈ ಗೀತೆ.

ಸರ್ ನಮಸ್ತೆ, ಶುಭೋದಯ ಅಂತ ಹೇಳ್ತಿದ್ದಾರೆ. ಮಂಜು ಗಂಗೆಯನಹಳ್ಳಿ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ, ಕಿಕ್ಕೇರಿ ಹೋಬಳಿ. ನಿಮಗೂ ಶುಭೋದಯ ಮಂಜು ಅವರೇ. ಅವರ ಊರಿನ ಪ್ರಮುಖ ಬೆಳೆಗಳು ಅಂತಂದರೆ ಭತ್ತ, ರಾಗಿ, ಕಬ್ಬು, ಸೇವಂತಿ ಬೆಳೀತಾರಂತೆ, ಮತ್ತು ತೆಂಗು ಹೆಚ್ಚು ಬೆಳಿತೀವಿ ನಮ್ಮ ಭಾಗದಲ್ಲಿ ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿ ಕೂಡ ಈಗ ಮಳೆ ಆರಂಭ ಆಗಿದೆ. ಕಳೆದ 2-3 ತಿಂಗಳಿಂದ ಮಳೆ ಆಗಿರಲಿಲ್ಲ ಸರ್. ಈಗ ಮೋಡ ಕವಿದ ವಾತಾವರಣ, ಆಗಾಗ ಜಿಟಿ ಜಿಟಿ ಮಳೆ ಆಗ್ತಾಯಿದೆ. ತುಂಬ ಸಂತೋಷ ಆಗ್ತಿದೆ, ಲೇಟಾಗಿ ಆದರೂ ಮಳೆ ಬಂತಲ್ಲ ಅಂತ ಅವರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತ ನಮ್ಮಲ್ಲಿ ಕೂಡ ಮೋಡ ಕವಿದ ವಾತಾವರಣ ಇದೆ, ಮಳೆ ಬರ್ತಿಲ್ಲ ನಮಗೆ ಅಷ್ಟೇ ಅಂತ ಹೇಳ್ತಾ ಅವರು ಕೇಳಿದಂಥ ಸಿಪಾಯಿ ಚಿತ್ರದ ಒಂದು ಹಾಡು ಪ್ರಸಾರ ಮಾಡ್ತಿದ್ದೀವಿ, ಕೇಳಿ. ನೀವು ಕೂಡ ಸಂದೇಶವನ್ನು ಕಳಿಸ್ಕೊಡ್ಬೋದು, ನಿಮ್ಮ ಭಾಗದಲ್ಲಿ ಮಳೆ ಆಗ್ತಿದೆಯಾ, ಮೋಡ ಕವಿದಿದೆಯಾ, ಮತ್ತು ಬೆಳೆ ಏನು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಂದೇಶವನ್ನು ಕಳಿಸ್ಕೊಡಿ. 2-2-3-3-6-5, ಅದಕ್ಕೂ ಮುಂಚೆ 0-8-5-3-2 ಈ ಕೋಡನ್ನು ಬಳಸ್ಕೊಂಡು ಸಂದೇಶ ಕಳಿಸ್ಕೊಡಿ ಅಂತ ಹೇಳ್ತಾ ಈಗ ಮಂಜು ಅವರು ಕೇಳಿದಂಥ ಮಂಜು, ಆಶಾ, ಪ್ರಥಮ್, ಪ್ರಾರ್ಥನಾ ಇವರೆಲ್ಲರಿಗಾಗಿ ಈ ಗೀತೆ.

ಕೇಳುಗರೆ ಸಂದೇಶವನ್ನು ಕಳಿಸ್ಕೊಡ್ತಿದ್ದೀರಿ, ಸಂದೇಶವನ್ನು ನಾನು ಓದ್ತಿದ್ದೀನಿ. ಒಂದಷ್ಟು ಜನ ಸಂದೇಶ ಕಳಿಸ್ಕೊಟ್ಟು ಸುಮ್ಮನೆ ಆಗಿಬಿಟ್ಟಿದ್ದಾರೆ, ಅಂದರೆ ಸಂದೇಶ ಕಳಿಸ್ಕೊಟ್ಟು ಅವ್ರು ಸುಮ್ಮನೆ ಆಗಿದ್ದಾರೆ, ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಹಾಡಾಕ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಸೊ ಹಾಗಲ್ಲ, ಸಂವಹನ ಅನ್ನುವಂಥದ್ದು ಇಂಪಾರ್ಟೆಂಟ್. ಒಬ್ರಿಗೊಬ್ಬರು ಈ ಥರ ಸಂದೇಶನ ಕಳಿಸ್ಕೊಡ್ತಾ ನೀವು ಹಾಡು ಕೇಳ್ತಿದ್ದೀರೋ ಇಲ್ಲೋ ಅಂತ ನಮ್ಗೆ ಹೆಂಗೆ ಗೊತ್ತಾಗಬೇಕು. ಸೊ ಅನೇಕರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ, ಕೆಲವರು ರಿಪೀಟಾಗಿ ಸಂದೇಶವನ್ನು ಅವ್ರ ಸಂದೇಶ ಓದಿಲ್ಲ ಅಂತ ಕಳಿಸ್ಕೊಟ್ಟಿದ್ದೀರಿ. ಖಂಡಿತ ಓದೇ ಓದ್ತೇವೆ ನಿಮ್ಮ ಸಂದೇಶವನ್ನು ಅಂತ ಹೇಳ್ತಾ, ಮುಂದಿನ ಸಂದೇಶ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ತೆ ಸರ್ ಅಂತಿದ್ದಾರೆ. ನಿಮಗೂ ನಮಸ್ತೆ ಮೇಡಮ್. ಊರಲ್ಲಿ ಕಳೆದ 3 ದಿನಗಳಿಂದ ಅಂದರೆ ಚಿತ್ರದುರ್ಗದಲ್ಲಿ ತುಂತುರು ಮಳೆ ಇದೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಯಾವ ಬೆಳೆ ಬೆಳೀತಾರೆ ಅಂತ ಅಷ್ಟಾಗಿ ಗೊತ್ತಿಲ್ಲ ನನಗೆ ಅಂತ ಹೇಳಿದ್ದಾರೆ. ಪ್ರಾಮಾಣಿಕವಾಗಿ ಹೇಳಿಬಿಟ್ಟಿದ್ದಾರೆ ಅವರು, ನನಗೆ ಬೆಳೆಗಳ ಬಗ್ಗೆ ಕೇಳಬೇಡಿ, ಮಳೆ ಮಾತ್ರ ಕೇಳಿ ಅಂತ. ಖಂಡಿತ ಮಳೆಯ ಬಗ್ಗೆ ಸಂದೇಶವನ್ನು

ಕೇಳುಗರೇ, ನಿಮ್ಮ ರೇಡಿಯೋ ಅಥವಾ ನಿಮ್ಮ ಮೊಬೈಲ್ನಲ್ಲಿ 102.1 ಮೆಗಾಹರ್ಟ್ಸ್ಗಳ ಟ್ಯೂನ್ ಮಾಡಿಕೊಂಡು ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ಮೇಘ ಸಂದೇಶ, ನಿಮ್ಮ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಿದ್ದೀರಿ. ನೀವು ಕೂಡ ಸಂದೇಶ ಕಳಿಸ್ಕೊಡ್ಬೋದು 0853 2 2 3 3 6 5 ಸಂದೇಶವನ್ನು ಕಳಿಸ್ಕೊಡಿ. ನಿಮ್ಮ ಊರಲ್ಲಿ ಮಳೆ ಬೆಳೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ

ಸಾಗಿ ನಿಮ್ಮ ಗೀತೆಯನ್ನು ಕೇಳ್ತಾ ಹೋಗಿ ಹಾಗೆ ಅಂತ ಹೇಳ್ತಾ ಮುಂದಿನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಆಕಾಶವಾಣಿ ಸಿಬ್ಬಂದಿ ಎಲ್ರಿಗೂ ಶುಭ ಮುಂಜಾನೆ ನಮಸ್ಕಾರಗಳು ಅಂತಿದ್ದಾರೆ. ನಿಮಗೂ ನಮಸ್ಕಾರಗಳು. ಅವ್ರು ಯಾರು ಅಂತಂದರೆ ಲಕ್ಷ್ಮೀಕಾಂತ್ ಚಿಟ್ಟೆಮ್, ಶ್ರೀನಿವಾಸ ಟೆಕ್ಸ್ಟೈಲ್ ಬಟ್ಟೆ ಅಂಗಡಿ, ಸೇಡಂಪಟ್ಟಣ ಅಂತೇಳಿ, ಅಂದರೆ ಕಲಬುರಗಿ ಜಿಲ್ಲೆಯವರು. ಇವರು ಸೇವಂತಿ ಸೇವಂತಿ ಚಿತ್ರದ ಮಾಯದಂಥ ಮಳೆ ಬಂತಣ್ಣ ಮಗದ ಅಂತ ಕೆರೆಗೆ ಅಂತ ಹಾಡು ಕೇಳಿದ್ದಾರೆ. ಈ ಗೀತೆಯನ್ನು ಕಾವ್ಯಶ್ರೀ ಚಿಟ್ಟೆಮ್ ಅವರ ಮಗನಾದ ಸಂಗಮೇಶ್ ಚಿಟ್ಟೆಮ್ ಮತ್ತು ಸಹಕುಟುಂಬದವರಿಗೋಸ್ಕರ ತಪ್ಪದೆ ಪ್ರಸಾರ ಮಾಡಿ ಅಂತೇಳಿದ್ದಾರೆ. ಜೊತೆಗೆ ಇದು ನನ್ನ ಮೊಟ್ಟ ಮೊದಲನೇ ಸಂದೇಶ, ತಪ್ಪದೆ ಪ್ರಸಾರ ಮಾಡಿರಿ ಸರ್, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಶುಭ ಮುಂಜಾನೆ ಅಂತ ಹೇಳಿದ್ದಾರೆ. ಧನ್ಯವಾದ, ನಿಮ್ಮ ಮೊದಲ ಸಂದೇಶ ಅಂದೋದಕ್ಕೆ ನಾನು ಹಾಡು ಪ್ರಸಾರ ಮಾಡ್ತಿದ್ದೀನಿ. ಯಾಕಂದರೆ ನೀವು ಮಳೆ ಬೆಳೆ ಬಗ್ಗೆ ಹೇಳದೇ ಇದ್ದರು ಮೊದಲ ಕೇಳುಗರು ನಮಗೆ, ಹಾಗಾಗಿ ನಿಮ್ಮ ಹಾಡನ್ನು ಖಂಡಿತ ಪ್ರಸಾರ ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಬ್ಬರು ಇದೇ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೆಂಕಟೇಶ್ ಪಾಲಾದಿ ಜಯಗ್ರಾಮದಿಂದ, ನಮ್ಮ ಭಾಗದಲ್ಲಿ ರಾತ್ರಿ ಮಳೆಯಾಗಿದೆ ಸರ್, ಪರವಾಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಹೊಲಗಳಿಗೆ ಮಳೆ ಅನುಕೂಲ ಆಗಿದೆ ಬೆಳೆಗಳಿಗೆ ಅಂತ ಹೇಳಿದ್ದಾರೆ. ಜೊತೆಗೆ ಸಂದೇಶವನ್ನು ಕಳಿಸ್ಕೊಟ್ಟಂಥವ್ರಿಗೂ ಸಂದೇಶ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಿ, ತುಂಬ ಖುಷಿಯಾಗಿದೆ ಅಂತ ಹೇಳ್ತಿದ್ದಾರೆ. ಅವರು ಕೂಡ ಇದೇ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ, ಸೇವಂತಿ ಸೇವಂತಿ ಚಿತ್ರದ್ದು. ಸೊ ಅವರಿಗಾಗಿ ಕೂಡ ಈ ಗೀತೆ ಪ್ರಸಾರ ಮಾಡ್ತಿದ್ದೀವಿ, ಕೇಳಿ.

ಮುಂದಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭ ಮುಂಜಾನೆ ಸರ್, ಹೇಗಿದ್ದೀರಾ ಅಂತ ಕೇಳಿದ್ದಾರೆ. ಶಿವಮೊಗ್ಗದಿಂದ, ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಅವರು ಹೆಸರು, ನನ್ನ ಹೆಸರೇ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಅಂತ ಹೇಳಿದ್ದಾರೆ. ಚೆನ್ನಾಗಿದ್ದೀವಿ, ನಿಮಗೂ ನಮಸ್ಕಾರ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಈಗ ಮೂಡಿ ಬರ್ತಿರ್ತಕ್ಕಂಥ ಈ ಚಿತ್ರಗೀತೆಗಳ ಕಾರ್ಯಕ್ರಮ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸಾಧ್ಯವಾದರೆ ನನಗೆ ಒಂದು ಪ್ರೇಮೋತ್ಸವ ಚಿತ್ರದ ಗೀತೆ ಪ್ರಸಾರ ಮಾಡ್ತೀರಾ? ಸಾಧ್ಯವೇನ್ರಿ? ಇರೋದೇ ಕಾರ್ಯಕ್ರಮ ನಿಮಗಾಗಿ, ನಿಮ್ಮ ಸಂದೇಶವನ್ನು ಓದಿ ನಿಮ್ಮ ಹಾಡನ್ನು ಪ್ರಸಾರ ಮಾಡಲಿಕ್ಕೆ ಖಂಡಿತ ಪ್ರಸಾರ ಮಾಡೋಣ. ಜೊತೆಗೆ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಸ್ವಲ್ಪ ಉತ್ತಮ ಮಳೆ ಆಗ್ತಿದೆ ಸರ್, ಬೆಳೆಗಳು ಕೂಡ ಚೇತರಿಸ್ಕೊಳ್ತಿದ್ದಾವೆ. ಯಾಕೆಂತಂದರೆ ಮಳೆ ಆಗೋದ್ರಿಂದ ಬೆಳೆಗಳು ಚೆನ್ನಾಗಿ ಚಿಗುರ್ತವೆ, ಚಿಗುರೊಡಿತವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಿಮ್ಮ ಕಡೆ ಹೇಗಿದೆ ಸರ್ ಅಂತ ಹೇಳಿದ್ದಾರೆ. ನಮ್ಮ ಕಡೆ ಕೂಡ ಮಳೆ, ಮೋಡ ಕವಿದ ವಾತಾವರಣ ಇದೆ, ಮಳೆ ಆಗ್ತಿಲ್ಲ, ಮಳೆ ಕೊರತೆ ಅಂತೂ ಜಾಸ್ತಿನೇ ಇದೆ. ಬೆಳೆ ಬಿತ್ತನೆ ಕೂಡ ನನಗನ್ನಿಸಿದ ಮಟ್ಟಿಗೆ ಒಂದು ಶೇಕಡ 50%, ಒಂದು 5 ಲಕ್ಷ ಹೆಕ್ಟರ್ನಲ್ಲಿ ಮುಂಗಾರು ಬಿತ್ತನೆ ಗುರಿ ಇದ್ದರೆ ಅದರಲ್ಲಿ 2,40,000 ಹೆಕ್ಟರ್ ಮಾತ್ರ ಬಿತ್ತನೆ ಆಗಿದೆ ಅನ್ನುವಂಥ ಮಾಹಿತಿ ಕೃಷಿ ಇಲಾಖೆಯದ್ದು. ಸೊ ಅಷ್ಟು ಮಾತ್ರ ಬಿತ್ತನೆ ಆಗಿದೆ. ಹೆಚ್ಚು ಬಿತ್ತನೆ ಆಗಿರೋದು ಸುಮಾರು ಹತ್ತಿ ಹೆಚ್ಚು ಬಿತ್ತನೆ ಆಗಿದೆ, ನಂತರ ತೊಗರಿ ಬಿತ್ತನೆ ಆಗಿದೆ ಅನ್ನುವಂಥದ್ದು ನಿಮಗೆ ಮಾಹಿತಿ. ಯಾಕಂದರೆ ನಿಮ್ಮ ಕಡೆ ಹೇಗಿದೆ ಅಂತ ಶಿವಮೊಗ್ಗದಿಂದ ಕೇಳ್ತಿದ್ರಿ. ನಿಮ್ಮಲ್ಲಿ ಮಳೆ ಆಯ್ತಂದರೆ ನಮಗೆ ಇನ್ನೂ ಅನುಕೂಲ, ನೀರು ಹರಿದು ಬರ್ತದೆ, ನಮ್ಮ ತುಂಗಭದ್ರೆ ಜಲಾಶಯ ತುಂಬುತ್ತದೆ, ನಮ್ಮ ಕಾಲುವೆಗಳಿಗೆ ನೀರು ಬರ್ತವೆ, ಇದ್ದ ಬೆಳೆ ಆದರೂ ಉಳಿತದೆ, ಇದು ನಮ್ಮ ಮಾಹಿತಿ ಸರ್ ಅಂತ ಹೇಳ್ತಾ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಅವರಿಗೆ ಅವರು ಕೇಳಿದಂಥ ಪ್ರೇಮೋತ್ಸವ ಚಿತ್ರದ ಈ ಗೀತೆ.

ಮುಂದಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶಾಪೂರ ತಾಲೂಕಿನ ಸಿದ್ದು ಹಿರೇಮಠ್ ಕಾಡಮಗೇರ ಬಿ ಅನ್ನುವಂಥ ಊರಿಂದ ಅನಿಸುತ್ತೆ. ಕಾಡಮಗೇರೆ ಬಿ ಅನ್ನುವಂಥದ್ದು ಊರನ್ನಿಸುತ್ತೆ ಶಾಪೂರ ತಾಲೂಕಿನಲ್ಲಿ. ಸಿದ್ದು ಹಿರೇಮಠ್ ಅವರು, ಶುಭೋದಯ ಸರ್ ಎಲ್ಲ ಆಕಾಶವಾಣಿ ಸಿಬ್ಬಂದಿಗೆ ಅಂತ ಹೇಳ್ತಿದ್ದಾರೆ. ನಿಮಗೂ ಶುಭೋದಯ. ನಮ್ಮೂರಲ್ಲಿ ಮಳೆ ಬರ್ತಿಲ್ಲ, ಮೋಡ ಆಗ್ತಿದೆ, ಗಾಳಿ ಬೀಸ್ತಿದೆ, ಆದರೆ ಮಳೆ ಮಾತ್ರ ಬರ್ತಿಲ್ಲ ಸರ್ ಅಂತ ಹೇಳಿದ್ದಾರೆ. ಹೆಚ್ಚು ಹತ್ತಿ ಬೆಳಿತೀವಿ ನಮ್ಮ ಈ ಭಾಗದಲ್ಲಿ ಅಂತ ಹೇಳಿದ್ದಾರೆ. ಎಲ್ಲ ಕಡೆ ಅದೇ ಸಮಸ್ಯೆ ಅಂತ ನನಗೆ ಅನ್ನಿಸ್ತದೆ. ಗಾಳಿ ಇದೆ, ಆಷಾಢ ಒಂದು ಬೇರೆ, ಆಷಾಢ ಗಾಳಿ ಅಂತಾರಲ್ವ, ಅದು ಗಾಳಿ ಜಾಸ್ತಿ ಇದೆ, ಮಳೆ ಅಂತೂ ಬರ್ತಿಲ್ಲ. ರಾಯಚೂರಲ್ಲಿ ಕೂಡ ಅದೇ ಸ್ಥಿತಿ, ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ, ರಾಯಚೂರು ಜಿಲ್ಲೆ ಎಲ್ಲ ತಾಲೂಕಿನಲ್ಲಿ ಅಂತ ಹೇಳ್ತಾ ಸಿದ್ದು ಹಿರೇಮಠ ಅವರು ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸಂದೇಶವನ್ನು ಕಳಿಸ್ಕೊಟ್ಟಂಥವರು ಲಿಂಗಸೂಗೂರು ತಾಲೂಕಿನ ನವಲಿಯಿಂದ ವೈ ಬಿ ಚಳ್ಮರದವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆನಂದ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಈ ಗೀತೆ ಇವರಿಗೂ ಮತ್ತು ಸಿದ್ದು ಹಿರೇಮಠ್ ಇವರಿಗಿಬ್ಬರಿಗೂ ಈ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀವಿ, ಕೇಳಿ.

ಮುಂದಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಚನ್ನರಾಯಪಟ್ಟಣ ಹಾಸನ ಜಿಲ್ಲೆಯಿಂದ ಮನೋಜ್ ಶ್ರೀಧರ್ ವೆಂಕಟೇಶ್ ಪದ್ಮ ಅಂತೇಳಿ ಇವರು ಸಂದೇಶವನ್ನು ಕಳಿಸ್ಕೊಟ್ಟು ನಮ್ಮೂರಲ್ಲಿ ಕೂಡ ಮಳೆ ಜೋರಾಗಿ ಬರ್ತಿದೆ ಸರ್, ನಮ್ಮಲ್ಲಿ ತೆಂಗು ರಾಗಿ ಹಾಗೂ ಅಲಸಂದೆ ಹೆಚ್ಚಾಗಿ ಬೆಳಿತೇವೆ ಈಗ ಅಂತ ಹೇಳಿದ್ದಾರೆ. ನಮಗೂ ಕೂಡ ಮಳೆ ಬರೋದರಿಂದ ತುಂಬ ಸಂಭ್ರಮ ಇದೆ, ಸಡಗರ ಆಗಿದೆ, ಖುಷಿಯಾಗಿದೆ. ಮಳೆ ಬಂದರೆ ತಾನೇ ಬೆಳೆ, ಬೆಳೆ ಇದ್ದರೆ ತಾನೇ ತಿನ್ನಲು ಅನ್ನ ಅನ್ನುವಂಥದ್ದನ್ನು ಕಳಿಸ್ಕೊಟ್ಟಿದ್ದಾರೆ. ಒಳ್ಳೆಯ ಮಾತು, ಅದ್ಭುತವಾದಂಥ ಮಾತು ಅಂತ ಹೇಳ್ತಾ ನೀವು ಕೇಳಿದ್ದೀರಿ ತವರಿನ ತೊಟ್ಟಿಲು ಚಿತ್ರದ ಗೀತೆಯನ್ನು. ಈ ಗೀತೆಯನ್ನು ಪ್ರಸಾರ ಮಾಡ್ತೇವೆ ಮನೋಜ್ ಶ್ರೀಧರ್ ವೆಂಕಟೇಶ್ ಇವರೆಲ್ಲರಿಗಾಗಿ.

ಕೊನೆಯ ಸಂದೇಶ ರಮೇಶ್ ರಂಗ ವಿದ್ಯಾರ್ಥಿ ಅಂತೇಳಿ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮೂರದ ಸುತ್ತಮುತ್ತ ಬೆಳೆಗಳು ಅಂದರೆ ಹತ್ತಿ, ಬ್ಯಾಡಗಿ, ಮೆಣಸಿನಕಾಯಿ ಜೊತೆಗೆ ಜೋಳ ಮತ್ತು ಭತ್ತ ಬೆಳೀತಾರೆ ಹಿಂಗಾರಿನಲ್ಲಿ ಅಂತ ಹೇಳಿದ್ದಾರೆ, ಮತ್ತು ಮುಂಗಾರಿನಲ್ಲಿ ಭತ್ತ ಕೂಡ ಬೆಳೀತಾರೆ ಅಂತ ಹೇಳಿದ್ದಾರೆ. ಸದ್ಯ ನಮ್ಮೂರಲ್ಲಿ ಮಳೆ ಇಲ್ಲ, ಬರಗಾಲ ಬರೋ ಹಾಗೆ ಕಾಣ್ತಾ ಇದೆ ಸರ್ ಅಂತಿದ್ದಾರೆ. ಮಳೆರಾಯನ ಕೃಪೆ ಮಾಡಿದರೆ ಮಾತ್ರ ರೈತರ ಮುಖದಲ್ಲಿ ಆನಂದ ಕಾಣಲು ಸಾಧ್ಯ ಅಂತ ಹೇಳಿದ್ದಾರೆ. ನಮಗಾಗಿ ಮಳೆ ಬಂತು ಮಳೆ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ.

ಕೆಲವರೇ ಅನೇಕರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ, ಅದರಲ್ಲಿ ಅಮೃತ ರಮೇಶ್ ಚಿತ್ರದುರ್ಗದಿಂದ ಉಮೇಶ್ ಸಿರಿಗೇರಿ ಅವರು ಕೂಡ ನಮ್ಮಲ್ಲಿ ಮಳೆ ಆಗಿಲ್ಲ, ಮಳೆ ಬಂದರೆ ತುಂಬ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆಯೇ ಅನೇಕರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಮಹೇಶ್ ಎಚ್ ಹೊಸೂರು ಶಿಕಾರಿಪುರ ಇವರು ಕೂಡ ನಮ್ಮಲ್ಲಿ ಮಳೆ ಬಿಟ್ಟು ಬಿಡದೆ ಮಳೆ ಬರ್ತಿದೆ ಸರ್, ಒಂದು ವಾರದಿಂದ ಮಲೆನಾಡು ಬೇರೆ ನಮ್ಮದು ಅಂತ ಹೇಳಿದ್ದಾರೆ. ಗಜನೂರು ಡ್ಯಾಮ್ ತುಂಬಿದೆ, ನಮ್ಮಲ್ಲಿ ಪ್ರಮುಖ ಬೆಳೆ ಮೆಕ್ಕೆಜೋಳ ಭತ್ತ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈ ವರ್ಷ ನಮಗೆ ದೊಡ್ಡ ಮಳೆ ಆಗಿಲ್ಲ ಸರ್, ಆದರೆ ನೀರಾವರಿ ಹೆಚ್ಚಿರೋ ಕಾರಣ ರೈತರಿಗೆ ಸ್ವಲ್ಪ ತೊಂದರೆ ಇಲ್ಲ. ನದಿ ಇದೆ, ನದಿ ನೀರು ಬಂದರೆ ಅನುಕೂಲ ಆಗ್ತದೆ. ಹತ್ತಿ ಕಬ್ಬು ಸ್ವಲ್ಪ ದಾಳಿಂಬೆ ಬೆಳೀತಾರೆ ಅಂತೇಳಿದರೆ. ಖ್ಯಾದ್ರಿ ವೀರೇಶ್ ತೆಲಂಗಾಣದಿಂದ ಜೋಗಳಾಂಬ ಗದ್ವಾಲ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಮಗೆ. ಹಾಗೆಯೇ ನಾರಾಯಣ ಬೆಳಗಾವಿ ಜಿಲ್ಲೆ ರಾಯಭಾಗದಿಂದ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್ ಮತ್ತು ಶಿವಲಿಂಗ ಹಿರೇಮಠ್ ಕಲಾವತಿ ಮುಗುಳ್ಕೊಡ ತಾಲೂಕು ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಸಂದೇಶವನ್ನು ಕಳಿಸ್ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.

ಮಣ್ಣಿನ ಮಗಳು ಚಿತ್ರಗೀತೆಯನ್ನು ಕೇಳಿದ್ರಿ. ಪಿ ಸುಶೀಲಾ ಧ್ವನಿಯಾಗಿದ್ದರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜೇಶ್ವರ ರಾವ್ ಅವರ ಸಂಗೀತವಿತ್ತು. ಮಣ್ಣಿನ ಮಗಳು ಚಿತ್ರ ಬೆಳ್ಳಿತೆರೆಯಲ್ಲಿ ಮೂಡಿ ಬಂದದ್ದು 1974, ಸುಮಾರು 52 ವರ್ಷಗಳಾಯಿತು. ಎಂಥ ಸುಂದರ ಗೀತೆ. ಜಯಂತಿ, ಆರ್ ನಾಗೇಂದ್ರ, ಉದಯ್ ಕುಮಾರ್, ಗಂಗಾಧರ್, ದಿನೇಶ್ ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಬಿ ಎಸ್ ರಂಗ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಇವಾಗ ಪ್ರಸಾರವಾಗುತ್ತೆ ಬಂಗಾರದ ಹೂವು ಚಿತ್ರದ ಗೀತೆ. ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಬಂಗಾರದ ಹೂವು ಚಿತ್ರ ತೆರೆಕಂಡದ್ದು 1967. ಬಿ ಎ ಅರಸಕುಮಾರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ

0: ಪ್ರೀತಿಯ ಅಣ್ಣನ ಸ್ವಾಗತಕ್ಕೆ ತಂಗಿಯ ಸಂತೋಷ ಮುಗಿಲು ಮುಟ್ಟಿದೆ. ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ.
1: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
2: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
1: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು.

0: ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
2: ಪಿ ಸುಶೀಲ ಅವರ ಧ್ವನಿಯಲ್ಲಿ ಆಶೀರ್ವಾದ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜೀವದೇಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಆಶೀರ್ವಾದ ಚಿತ್ರ ತೆರೆಕಂಡದ್ದು 1975 ಕುಣಿಗಲ್ ನಾಗಭೂಷಣ್ ಅವರ ನಿರ್ದೇಶನದಲ್ಲಿ ಆಶೀರ್ವಾದ ಚಿತ್ರ ಮೂಡಿ ಬಂತು. ಉದಯಕುಮಾರ್, ರಾಜೇಶ್, ರಾಜಶ್ರೀ, ನರಸಿಂಹರಾಜು, ವಿಜಯ್ ಕಲಾ ಮುಂತಾದವರು ತಾರಾಗಣದಲ್ಲಿದ್ದರು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಇವಾಗ ಪ್ರಸಾರವಾಗುತ್ತೆ ಅಂಜಲಿಯವರ ಧ್ವನಿಯಲ್ಲಿ ಮಕ್ಕಳ ಭಾಗ್ಯ ಚಿತ್ರದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. 1976 ಕೆಎಸ್ಎಲ್ ಸ್ವಾಮಿ ರವಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ವಿಷ್ಣುವರ್ಧನ್, ದ್ವಾರಕೀಶ್, ಕೆಎಸ್ ಅಶ್ವಥ್, ಭಾರತಿ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು.

ಹತ್ತು ಗಂಟೆ 47 ನಿಮಿಷ 16 ಸೆಕೆಂಡ್ಗಳಾಗಿದೆ. ಗೋಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ ಎಸ್ ಜಾನಕಿಯವರ ಸಿರಿಕಂಠದಲ್ಲಿ ಜನ್ಮ ರಹಸ್ಯ ಚಿತ್ರದ ಗೀತೆ, ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಜನ್ಮ ರಹಸ್ಯ ಚಿತ್ರ 1972ರಲ್ಲಿ ಮೂಡಿಬಂತು. ಡಾಕ್ಟರ್ ರಾಜ್, ಅಶ್ವಥ್, ಪಂಡ್ರಿಬಾಯಿ, ಭಾರತಿ, ದಿನೇಶ್, ದ್ವಾರಕೀಶ್ ಮುಂತಾದವರು ತಾರಾಗಣದಲ್ಲಿದ್ದರು. ಎಸ್ ಪಿ ಎನ್ ಕೃಷ್ಣ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು.

ಮುದ್ದಾದ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಇನ್ನಷ್ಟು ಗೀತೆಗಳನ್ನ ಕೇಳಲೇಬೇಕು ಅನ್ನೋ ಆಸೆ ಕೂಡ ಬರದಲ್ಲೇ ಇರುತ್ತಾ ಹೇಳಿ ಮೂಡಿ ಬಂದ ಗೀತೆ ಹುಡುಗಾಟದ ಹುಡುಗಿ ಚಿತ್ರದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಧ್ವನಿಯಾಗಿದ್ದರು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಹುಡುಗಾಟದ ಹುಡುಗಿ ಚಿತ್ರ ತೆರೆ ಕಂಡದ್ದು 1976 ಅಮೃತಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಶ್ರೀನಾಥ್, ದ್ವಾರಕೀಶ್, ಸಂಪತ್, ಅಂಬರೀಶ್, ಮಂಜುಳಾ ಮುಂತಾದವರು ತಾರಾಗಣದಲ್ಲಿದ್ದರು. ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವ ಸಮಯ ನಮ್ಮಲ್ಲಿ ಇದೆ. ಸುಂದರವಾದ ಗೀತೆಯೊಂದಿಗೆ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಿದು. ಡಾಕ್ಟರ್ ರಾಜ್ ಧ್ವನಿಯಾಗಿದ್ದಾರೆ. ರವಿಚಂದ್ರ ಚಿತ್ರದ ಗೀತೆ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ರವಿಚಂದ್ರ ಚಿತ್ರ ತೆರೆ ಕಂಡದ್ದು 1980 ಎ ವಿ ಶೇಷಗಿರಿ ರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬರುತ್ತೆ. ಡಾಕ್ಟರ್ ರಾಜ್, ಲಕ್ಷ್ಮೀ, ಸುಮಲತಾ, ವಜ್ರಮಣಿ, ಪಾಪಮ್ಮ ಮುಂತಾದವರು ತಾರಾಗಣದಲ್ಲಿದ್ದರು. ಈ ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಗಿದು ಮಧ್ಯಾಹ್ನದ ಪ್ರಸಾರ ಆರಂಭ ಆಗುತ್ತೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರ್ತಾರೆ ವರುಣ್. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮೊಂದಿಗಿದ್ದು ಸಂದೇಶವನ್ನು ಕಳಿಸಿ ಗೀತೆಗಳನ್ನು ಕೇಳಿ ಸಂತೋಷಪಟ್ಟ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ, ನಮಸ್ಕಾರ. ನಿಮ್ಮ ದಿನ ಶುಭ ದಿನವಾಗಲಿ.

0: ಪ್ರಕಟಣೆಗಳನ್ನು ಕೇಳಿ.
1: ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700014242
3: 8700014242.
0: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:02. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
4: ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:00 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜೀಜೆ. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ಸಿದ್ಲಿಂಗು ಚಿತ್ರದ ಗೀತೆಯನ್ನ. ಅವಿನಾಶ್ ಚಿಬ್ಬಿ ಅವರ ಧ್ವನಿಯಲ್ಲಿ ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ, ಅನೂಪ್ ಸಿಳಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:30. ಪ್ರಕಟಣೆಗಳು.
1: ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ಎಲ್ಲಾ ಜೀವಿಗಳ ಜೀವವೇ ಜಲ.
4: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
5: ನೀರಿನ ಬಳಕೆ ಹಿತವಾಗಿರಲಿ,
6: ಕೊರತೆಯಾಗದಂತೆ ಗಮನವಿರಲಿ.
7: ಹನಿ ಹನಿಗೂಡ್ದ್ರೆ ಹಳ್ಳ,
8: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
4: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
3: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
6: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
8: ನೀರು ಬರಿದಾದಷ್ಟು ಆತಂಕ,
4: ಕಲುಷಿತವಾದಷ್ಟು ಕಳಂಕ.

0: ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:32 ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
1: ಂತಹ ಪಂಡಿತ್ ಮಣಿಕೃಷ್ಣ ಸ್ವಾಮಿ ಅವರ ಬಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕರಗತ ಮಾಡಿಕೊಂಡಂತಹ ಇವರು ಕೇವಲ ಸಿನಿಮಾ ಗಾಯಕಿಯಲ್ಲ, ಅಮೆರಿಕದ ಪ್ರತಿಷ್ಠಿತ ವೆಸ್ಲಿಯನ್ ಯೂನಿವರ್ಸಿಟಿಯಲ್ಲಿ ಎಥ್ನೋ ಮ್ಯೂಸಿಕಾಲಜಿ ವಿಷಯದಲ್ಲಿ ಮಾಸ್ಟರ್ಸ್ ಪಡೆದಿರುವಂತಹ ಮಹಾನ್ ವಿದ್ವಾಂಸೆ ಕೂಡ ಹೌದು. ಗಾಯಕಿಯಾಗುವುದಕ್ಕೂ ಮುನ್ನವೇ ಇವರು ರಜನಿಕಾಂತ್ ನಟನೆಯ ಖಾಲಿ ಎಂಬಂತಹ ಚಿತ್ರದಲ್ಲಿ ಬಾಲನಟಿಯಾಗಿ ನಟಿಸಿದ್ರು ಅನ್ನುವಂಥದ್ದು ವಿಶೇಷ. ಈಗ ಕೇಳಿ ಅವರದೇ ಧ್ವನಿಯಲ್ಲಿ ಮೂಡಿ ಬಂದಂತಹ ಯಾರೇ ನೀನು ಚೆಲುವೆ ಚಿತ್ರದ ಗೀತೆಯನ್ನ ಹಂಸಲೇಖ ಅವರು ಈ ಒಂದು ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ.

ಆತ್ಮೀಯ ಕೆಳಗರೆ, ಅನುರಾಧ ಶ್ರೀರಾಮ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಅನುರಾಧ ಶ್ರೀರಾಮ್ ಅವರು ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 6 ಭಾಷೆಗಳಲ್ಲಿ 4,000 ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅವರಿಗೆ ಒಂದು ರೀತಿಯ ವಿಶೇಷ ಒಡನಾಟ ಇದೆ. ಕನ್ನಡ ಭಾಷೆ ಅವರ ಮಾತೃಭಾಷೆ ಅಲ್ಲದೇ ಹೋದರೂ ಸಹ ಪ್ರತಿ ಪದದ ಉಚ್ಚಾರಣೆಯನ್ನು ಸ್ಪಷ್ಟವಾಗಿ ಕಲಿತು ಅವರು ಹಾಡಿದ ರೀತಿ ನಿಜಕ್ಕೂ ಅನನ್ಯ. ಕನ್ನಡ ಸಿನಿಮಾಗಳಲ್ಲಿ ಇವರು ಹಾಡಿದಂತಹ ಒಂದೊಂದು ಹಾಡು ಕೂಡ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಮೈಲುಗಲ್ಲುಗಳಾಗಿ ಉಳಿದುಬಿಟ್ಟಿವೆ. ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದ ಯಾರೇ ನೀನು ಚಲುವೆ ಚಿತ್ರದ ಹಾಡುಗಳನ್ನು ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ ಹೇಳಿ. ಆ ದಿನಗಳಲ್ಲಿ ಆ ಹಾಡುಗಳು ಸೃಷ್ಟಿಸಿದಂತಹ ಹವಾ ಸಾಮಾನ್ಯದ್ದಲ್ಲ. ಹಂಸಲೇಖ ಅವರ ಮ್ಯೂಸಿಕ್ನಲ್ಲಿ ಮೂಡಿಬಂದಂತಹ ಹಾಡುಗಳಿಗೆ ಅವರು ಕೊಟ್ಟಂತಹ ಧ್ವನಿಯ ಹೈ ಎನರ್ಜಿ ಕಿಕ್ಕಿತ್ತಲ್ಲ, ಅದು ನಿಜಕ್ಕೂ ಇವತ್ತಿಗೂ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಈಗ ಅವರದ್ದೇ ಧ್ವನಿಯಲ್ಲಿ ಮೂಡಿಬಂದಂತಹ ನಾಗರ ಹಾವು ಚಿತ್ರದ ಗೀತೆಯನ್ನು ಕೇಳಿ. ಈ ಒಂದು ಗೀತೆಗೆ ಉಪೇಂದ್ರ ಹಾಗೂ ಅನುರಾಧ ಶ್ರೀರಾಮ್ ಅವರು ಧ್ವನಿಯಾಗಿದ್ದಾರೆ. ಗೀತೆಗೆ ಹಂಸಲೇಖ ಅವರ ಸಂಗೀತ ಹಾಗೆ ಸಾಹಿತ್ಯವಿದೆ. ಚಕ್ ಚಕ್ ಲೌಡಿ ಲೌಡಿ ಚಕ್ ಚಕ್ ಚಕ್.

ಆತ್ಮೀಯ ಕೇಳಿದರೆ, ಅನುರಾಧ ಶ್ರೀರಾಮ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಅನುರಾಧ ಶ್ರೀರಾಮ್ ಅವರು ಸೂಪರ್ ಸ್ಟಾರ್ ಉಪೇಂದ್ರ ಅವರ ನಟನೆಯ ನಾಗರಹಾವು ಚಿತ್ರದ ಯಾಕಿಂಗ್ ಆಡ್ತೀಯ ಹಾಡನ್ನು ಈಗ ನೀವು ಕೇಳಿದ್ರಿ. ಹಾಗೆಯೇ ದರ್ಶನ್ ಅವರ ನಟನೆಯ ಸ್ನೇಹನ ಪ್ರೀತಿನ ಚಿತ್ರದಲ್ಲಿ ಡವ ಡವ ಎಂದಿದೆ ಹೃದಯ

ಈ ಒಂದು ಗೀತೆಯ ಮೆಲೋಡಿ ಇರಲಿ, ಪ್ರತಿಯೊಂದು ಹಾಡಿನಲ್ಲೂ ಇವರು ಕನ್ನಡಿಗರಿಗೆ ವಿಭಿನ್ನ ರಸದೌತಣವನ್ನು ನೀಡಿದ್ದಾರೆ. ಹಾಗೆಯೇ ಮೊದಲ ಸಲ ಚಿತ್ರದ ಶೀರ್ಷಿಕೆಯ ಗೀತೆಯಂತೂ ಕೇಳುಗರ ಕಿವಿಗೆ ಇಂಪ ನೆರೆದಿತ್ತು. ಸ್ಯಾಂಡಲ್ವುಡ್ನ ದಿಗ್ಗಜ ಸಂಗೀತ ನಿರ್ದೇಶಕರಾದ ಹಂಸಲೇಖ, ಗುರುಕಿರಣ್, ಸಾಧು ಕೋಕಿಲ ಅವರ ನೆಚ್ಚಿನ ಗಾಯಕಿಯಾಗಿ ಇವರು ದಶಕಗಳ ಕಾಲ ರಂಜಿಸಿದ್ದಾರೆ. ಅನ್ಯ ಭಾಷಿಕರಾದರೂ ಕನ್ನಡದ ಹಾಡುಗಳಿಗೆ ಅವರು ತುಂಬುತ್ತಿದ್ದಂತಹ ಆ ಎಮೋಷನ್ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಇದೀಗ ಅವರದ್ದೇ ಧ್ವನಿಯಲ್ಲಿ ಮೂಡಿಬಂದಂತಹ ಸ್ನೇಹನ ಪ್ರೀತಿನ ಚಿತ್ರದ ಗೀತೆಯನ್ನು ಕೇಳಿ. ಕುನಾಲ್ ಗಾಂಜಾವಾಲ ಅವರೂ ಸಹ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

0: ಅನುರಾಧ ಶ್ರೀರಾಮ್ ಅವರ ಸಾಧನೆಗೆ ಸಂದ ಪ್ರಶಸ್ತಿಗಳ ಪಟ್ಟಿ ಕೂಡ ದೊಡ್ಡದಿದೆ. ತಮಿಳುನಾಡು ಸರ್ಕಾರದ ಅತ್ಯುನ್ನತ ಕಲೈಮಾಮಣಿ ಗೌರವ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಸರ್ಕಾರಗಳಿಂದ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಜ್ಯ ಪ್ರಶಸ್ತಿಗಳು ಹಾಗೂ ಪ್ರತಿಷ್ಠಿತ ಫಿಲಂ ಫೇರ್ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಇಷ್ಟೆಲ್ಲ ಸಾಧನೆ ಮಾಡಿದರೂ ಅನುರಾಧ ಅವರನ್ನು ನೋಡಿದರೆ ನಮಗೆ ಮೊದಲು ನೆನಪಾಗೋದು ಅವರ ಧ್ವನಿಯಲ್ಲಿ ಸದಾ ತುಂಬಿರುವಂತಹ ಅಸನ್ಮುಖಿ ಎನರ್ಜಿ. ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿರಲಿ, ಸ್ಟೇಜ್ ಪ್ರೋಗ್ರಾಮ್ ಇರಲಿ, ಅವರು ಸದಾ ಹಸನ್ಮುಖಿಯಾಗಿ ಮತ್ತು ಉತ್ಸಾಹದಿಂದ ಇರ್ತಾರೆ. ಇವರ ಪತಿ ಶ್ರೀರಾಮ್ ಪರಶುರಾಮ್ ಅವರು ಕೂಡ ಸಹ ಪ್ರಸಿದ್ಧ ಶಾಸ್ತ್ರೀಯ ಸಂಗೀತಗಾರರು. ಈ ಒಂದು ದಂಪತಿ ಸಂಗೀತ ಲೋಕದಲ್ಲಿ ತುಂಬಾನೇ ಫೇಮಸ್ ಅಂದರೆ ತಪ್ಪಾಗೋದಿಲ್ಲ. ಈಗ ಕೇಳಿ ಮೊದಲ ಸಲ ಚಿತ್ರದ ಗೀತೆಯನ್ನು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲೇ, ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.
1: I love you.

ಆತ್ಮೀಯ ಕೇಳುಗರೆ, 3 ದಶಕಗಳಿಗೂ ಹೆಚ್ಚು ಕಾಲ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ಸದಾ ಹಸಿರಾಗಿರುವಂತಹ ಈ ಸ್ವರ ಮಾಧುರ್ಯಕ್ಕೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು. ಅವರ ಹಾಡುಗಳು ನಮ್ಮ ಬದುಕಿನ ಸುಂದರ ನೆನಪುಗಳಾಗಿ ಸದಾ ಉಳಿಯಲಿ, ಅವರು ಇನ್ನಷ್ಟು ಚಂದದ ಹಾಡುಗಳಿಗೆ ಧ್ವನಿಯಾಗಲಿ ಅಂತ ಹಾರೈಸೋಣ. ಆತ್ಮೀಯ ಕೇಳುಗರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅನುರಾಧ ಶ್ರೀರಾಮ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು ಅಂತ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮ್ಮ ಕೇಳುಗರು, ಅನುರಾಧ ಶ್ರೀರಾಮ್ ಅವರ ಹಾಡುಗಳು ನಮಗೆ ತುಂಬ ಇಷ್ಟ ಆಗುತ್ತೆ, ಅವರ ಹಾಡುಗಳು ನಮಗೆ ಅಚ್ಚುಮೆಚ್ಚು ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಗೀತೆ ಇಂದ್ರ ಚಿತ್ರದಿಂದ. ಅನುರಾಧ ಶ್ರೀರಾಮ್ ಅವರು, ಕುನಾಲ್ ಗಾಂಜಾವಾಲ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಾಂತ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. 3ರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 125,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯ ವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ಥ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು. ಮತ್ತೆ ಕಾವಲುಗಾರರು ಇರಬೇಕು, ನಾಮಫಲಕ ಹಾಕಬೇಕು, ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನ ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರ ಕಾಡು ಇದರ ಯೋಜನೆಗಳನ್ನ ಪುನರಾರಂಭಿಸಬೇಕು.
0: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ DWR 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 598,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟೀಯ ದತ್ತಾಂಶವನ್ನು ಸಿದ್ಧಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯ

ಸೇರಿದಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ, ಭಾಷೆ ಎಂಬುದು ಸಾಮಾಜಿಕ ಮೌಲ್ಯ ಮತ್ತು ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಮಹತ್ವದ ಮಾಧ್ಯಮವಾಗಿದೆ, ಭಾಷಾ ಬೋಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

0: ಕಾರ್ಯಕ್ರಮ ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆಗಳು ಮೂಡಿಬರಲಿವೆ. ಜೊತೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಮೊದಲಿಗೆ ಕೇಳಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಬಳೆ ಬದಲಿಸಿದ ಬದುಕು.
2: ಅದೊಂದು ಕವಿಗೋಷ್ಠಿ. ಸುತ್ತಮುತ್ತಲ ಊರಿನಿಂದೆಲ್ಲ ಅಲ್ಲಿಗೆ ಕವಿಯತ್ರಿಗಳು, ಕವಿಗಳು ಜೊತೆಗೆ ಆಸಕ್ತರು ಅಂತ ತುಂಬ ಜನ ಬಂದು ಸೇರಿದ್ದರು. ಉದ್ಯೋನ್ಮುಖ ಕವಿಗಳಿಗೆ ತಮ್ಮ ಕವಿತೆಗಳನ್ನು ಓದಲು ಒಂದು ಸದವಕಾಶವನ್ನು ಕಲ್ಪಿಸಿಕೊಡುವಂತಹ ವೇದಿಕೆ ಅದಾಗಿತ್ತು. ಮೊದಲ ಬಾರಿಗೆ ತಮ್ಮ ಕವಿತೆಯನ್ನು ಓದುವವರಿಗಂತೂ ಹೇಳತೀರದ ಸಂತೋಷ. ಅವರ ಮುಖದಲ್ಲಿ ಉತ್ಸಾಹವು ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲದ್ದರಿಂದ ಅಲ್ಲಿ ನೆರೆದಿದ್ದವರೆಲ್ಲ ಹರಟೆಯಲ್ಲಿ ಮುಳುಗಿದ್ದರು. ಆದ್ದರಿಂದ ನಿರೂಪಕಿಯು ವೇದಿಕೆ ಮೇಲೆ ಬಂದು ನಿಂತುದರ ಅರಿವೇ ಅವರಿಗೆ ಆಗಲಿಲ್ಲ. ಅದನ್ನು ಕಂಡ ಆಕೆ ತನ್ನ ಇರುವಿಕೆಯನ್ನು ತೋರುವ ಪ್ರಯತ್ನ ಮಾಡುತ್ತಾ ಎಲ್ಲರ ಗಮನ ಸೆಳೆಯಲು ಸಣ್ಣದಾಗಿ ಹುಸಿ ಕೆಮ್ಮು ಕೆಮ್ಮುತ್ತಾ ಎಲ್ಲರಿಗೂ ನಮಸ್ಕಾರ ಅಂದಾಗ ಎಲ್ಲರ ಗಮನವು ವೇದಿಕೆಯ ಕಡೆಗೆ ಹರಿಯಿತು. ಆಕೆ ಎಲ್ಲರನ್ನೂ ಸ್ವಾಗತಿಸಿದ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ತಾವೇ ಬರೆದ ಕವಿತೆಯನ್ನು ಓದಲು ಶುರು ಮಾಡಿದರು. ಕಾರ್ಯಕ್ರಮ ವೀಕ್ಷಿಸಲು ಬಂದು ಸೇರಿದ್ದ ಸಭಿಕರಿಗೂ ಕೂಡ ಬೇಸರವಾಗದಿರಲಿ, ಅವರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಎಂಬ ಉದ್ದೇಶದಿಂದ ಸಂಘಟಕರು ಕವಿತೆಯ ಮಧ್ಯೆ ಮಧ್ಯೆ ರಸಪ್ರಶ್ನೆಗಳನ್ನು ಕೇಳುತ್ತಾ ಮನೋರಂಜನೆಗೆಂದು ಯಾರ ಬಳಿ 10 ರೂಪಾಯಿಯ 2 ನಾಣ್ಯಗಳಿವೆ ಅವರಿಗೆ ಒಂದು ಬಹುಮಾನ, ನೈಲ್ ಕಟರ್ ಯಾರ ಬಳಿ ಇದೆ ಅವರಿಗೊಂದು ಬಹುಮಾನ, ಯಾರು ಹೆಚ್ಚಿಗೆ ಗಾಜಿನ ಬಳೆಗಳನ್ನು ಎರಡೂ ಕೈಗಳಿಗೆ ತೊಟ್ಟು ಬಂದಿದ್ದಾರೆ ಅವರಿಗೊಂದು ಬಹುಮಾನ ಅಂತೆಲ್ಲ ಹೇಳಿ ಬಹುಮಾನಗಳನ್ನು ಕೊಡುತ್ತಿದ್ದರು. ಅಂದು ಎರಡೂ ಕೈಗಳಿಗೆ ಚಿನ್ನದ ಬಳೆಗಳೊಂದಿಗೆ ತುಂಬ ಗಾಜಿನ ಬಳೆಗಳನ್ನು ಧರಿಸಿಕೊಂಡು ಆ ಕವಿಗೋಷ್ಠಿಯಲ್ಲಿ ತಾನೂ ಕವಿತೆಯೊಂದನ್ನು ಓದಲೆಂದು ಸಿದ್ಧಳಾಗಿ ಹೋಗಿದ್ದ ದಿವ್ಯಳಿಗೆ ಆ ಬಹುಮಾನ ದೊರಕಿತ್ತು. ಅದನ್ನು ನಗುಮೊಗದಿಂದ ವೇದಿಕೆಗೆ ಹೋಗಿ ಪಡೆದು ಬಂದಳು. ಮುಂದಿನ ವರ್ಷ ಅದೇ ಕವಿಗೋಷ್ಠಿಗೆ ದಿವ್ಯ ಹೋದಾಗ ಯಾರು ಎರಡೂ ಕೈಗಳಿಗೆ ಬರೀ ಚಿನ್ನದ ಬಳೆಗಳನ್ನು ಮಾತ್ರ ತೊಟ್ಟು ಬಂದಿದ್ದಾರೆ ಅವರಿಗೆ ಒಂದು ಬಹುಮಾನ ಅಂದಾಗ ದಿವ್ಯಳ ಎರಡೂ ಕೈಗಳಲ್ಲಿ ಬರೀ ಚಿನ್ನದ ಬಳೆಗಳು ಮಾತ್ರವಿತ್ತು. ಆದರೂ ಅವಳು ಬಹುಮಾನ ಪಡೆಯಲು ವೇದಿಕೆಗೆ ಹೋಗಲಿಲ್ಲ. ಇವಳ ಕೈಯಲ್ಲಿ ಬರೇ ಚಿನ್ನದ ಬಳೆಗಳಿದ್ದುದನ್ನು ಕಂಡ ಅವಳ ಪಕ್ಕದಲ್ಲಿ ಕುಳಿತಿದ್ದವರೊಬ್ಬರು, ಮೇಡಮ್ ನಿಮ್ಮ ಕೈಯಲ್ಲಿ ಚಿನ್ನದ ಬಳೆ ಇದೆಯಲ್ಲ, ಹೋಗಿ ಬಹುಮಾನ ಸ್ವೀಕರಿಸಿ ಅಂದಾಗ ದಿವ್ಯಳ ಕಣ್ಣುಗಳಿಂದ ನೀರು

0: ಹರಿಯಿತು. ಅಂದು ಕೈತುಂಬ ಧರಿಸಿದ್ದ ಗಾಜಿನ ಬಳೆಗಳಿಗೆ ಬಹುಮಾನ, ಇಂದು ಬರೇ ಚಿನ್ನದ ಬಳೆಗಳಿಗೆ ಬಹುಮಾನ. ಇದರ ಮಧ್ಯದಲ್ಲಿರುವ ಅಂತರ ಅವಳ ಮನಕ್ಕೆ ಮಾತ್ರ ಗೊತ್ತು. ಕಾರಣ, ಅವಳು ತನ್ನ ಬಾಳ ಸಂಗಾತಿಯನ್ನು ಕೆಲವು ತಿಂಗಳ ಹಿಂದೆಯಷ್ಟೇ ಕಳೆದುಕೊಂಡಿದ್ದಳು. ಮಾನಸಿಕವಾಗಿ ತೀರಾ ಕುಗ್ಗಿ ಹೋಗಿದ್ದ ಅವಳು ಹೆಚ್ಚಿನ ಅಲಂಕಾರವನ್ನು ಮಾಡಿಕೊಳ್ಳಲು ಬಯಸದಿದ್ದ ಕಾರಣ ಗೆಳತಿಯರ ಒತ್ತಾಯದ ಮೇರೆಗೆ ಹಾಗೆಯೇ ಬಂದಿದ್ದಳು. ಎಲ್ಲ ಜವಾಬ್ದಾರಿಯನ್ನು ಕಳೆದುಕೊಂಡು ನಿಶ್ಚಿಂತೆಯಿಂದಿರುವಾಗಲೇ ವಿಧಿ ತನ್ನ ಸಂಚನ್ನು ಹೂಡಿತ್ತು. ಆರೋಗ್ಯವಾಗಿಯೇ ಇದ್ದ ಅವಳ ಪತಿ ತಟ್ಟಂತ ಏನೊಂದನ್ನೂ ಅವಳಿಗೆ ಹೇಳದೆ ಈ ಪ್ರಪಂಚಕ್ಕೆ ಮಾತ್ರ ವಿದಾಯ ಹೇಳಿ ಹೋಗಿಯೇ ಬಿಟ್ಟರು. ರೆಕ್ಕೆ ಮುರಿದ ಹಕ್ಕಿಯಂತೆ ಮಂಕಾಗಿ ಕುಳಿತುಬಿಟ್ಟ ಅವಳನ್ನು ಕಂಡ ಗೆಳತಿಯರು, ಮನೆಯಲ್ಲೇ ಕುಳಿತು ಕೊರಗಬೇಡ, ಹೊರಗಡೆ ಬಾ, ಎಲ್ಲವನ್ನೂ ಮರೆಯಬಹುದು ಎಂದ ಮಾತಿಗೆ ಕಟ್ಟುಬಿದ್ದು ಅಂದು ಅವಳು ಅವರೊಡನೆ ಹೊರಬಂದರೆ ಇಲ್ಲೂ ಅದನ್ನೇ ನೆನಪಿಸುವಂಥ ಸಂದರ್ಭ. ಆದರೆ ಪಾಪ, ಇದು ಅಲ್ಲಿನ ಆಯೋಜಕರಿಗೇನು ಗೊತ್ತು? ಜೀವನ ಸಂಗಾತಿಯನ್ನು ಕಳೆದುಕೊಂಡು ಮನದಲ್ಲೇ ನೋವು ಅನುಭವಿಸುವ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಅರ್ಥವಾಗಬಹುದಾದಂಥ ವಿಷಯ. ವಯಸ್ಸಾದಂತೆಲ್ಲ ಗಂಡ ಹೆಂಡತಿಯರಿಗಿಂತಲೂ ಸ್ನೇಹಿತರಂತೆಯೇ ಜೀವನ ನಡೆಸುತ್ತಿದ್ದವರಿಗೆ ಒಮ್ಮೆಲೆ ಒಂಟಿ ಹಕ್ಕಿ ಥರ ಆಗಿಬಿಟ್ಟಾಗ ಜೀವನ ತಲ್ಲಣಿಸಿ ಹೋಗುತ್ತದೆ. ಎಷ್ಟೇ ಧೈರ್ಯ ತಂದುಕೊಂಡರೂ ಒಂಟಿತನ ಕಾಡದೆ ಬಿಡುವುದಿಲ್ಲ. ಮೊದಲ ಬಾರಿ ಧೈರ್ಯ ವಹಿಸಿ ಆಚೆ ಬಂದಾಗಲೇ ಮತ್ತೆ ಹೀಗಾಗಬೇಕೇ, ಮತ್ತೆಂದು ಎಲ್ಲಿಗೂ ಹೋಗಬಾರದೆಂದುಕೊಂಡು ಪೆಚ್ಚಾಗಿ ಮನೆಗೆ ಬಂದಳು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಅವಳ ಪತಿ, ದೈಹಿಕವಾಗಿ ಈಗ ನಾನಿಲ್ಲದಿದ್ದರೂ ಮಾನಸಿಕವಾಗಿ ನಾನು ಸದಾ ನಿನ್ನ ಬೆಂಗಾವಲಾಗಿರುತ್ತೇನೆ. ಈ ಸಣ್ಣ ಪೆಟ್ಟಿಗೆ ನೀನು ಹೆದರಿ ಮೂಲೆಗೆ ಸೇರಿಬಿಟ್ಟರೆ ಹೇಗೆ? ಜೀವನ ಮುಂದೆ ಬಹಳ ದೀರ್ಘವಿದೆ. ಶಿಲೆಗೆ ಉಳಿ ಪೆಟ್ಟು ಬಿದ್ದಾಗಲೇ ತಾನೇ ಸುಂದರ ಮೂರ್ತಿಯಾಗುವುದು. ಹೆದರಬೇಡ, ಮುನ್ನುಗ್ಗು. ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ಧೈರ್ಯ ವಹಿಸು, ಬೇರೆಯವರಿಗೆ ನೀನೇ ಮಾದರಿಯಾಗು ಅಂತ ಹೇಳಿದಂತಾದಾಗ ಎಚ್ಚರಗೊಂಡ ಅವಳು ಪತಿಯ ಮಾತನ್ನೇ ಮೆಲುಕು ಹಾಕುತ್ತಾ ಮಾನಸಿಕವಾಗಿ ಸಜ್ಜಾಗಿ ಮುಂದೆ ಎಲ್ಲ ಸಭೆ ಸಮಾರಂಭಗಳಿಗೂ ಹೋಗುತ್ತಾ ತನ್ನಂತೆಯೇ ನೊಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳುತ್ತಾ ತನ್ನವರ ನೆನಪನ್ನು ಮನದಲ್ಲಿ ಸದಾ ಹಚ್ಚ ಹಸಿರಾಗಿಸಿಕೊಂಡು ಧೈರ್ಯದಿಂದ ಬದುಕಲು ಕಲಿತಳು.
1: ಇದುವರೆಗೆ ಬಳೆ ಬದಲಿಸಿದ ಬದುಕು, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

0: ಇದುವರೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಾದ ವತ್ಸಲ ನಾರಾಯಣ್, ಅಳಮೇಂಗಡ ರಾಣಿ ದೇವಯ್ಯ, ಚಂದ್ರಕಲಾಮೂರ್ತಿ, ಸವಿತಾ ಯೋಗೇಶ್, ಸಂಧ್ಯಾ ಕೇಶವ ಕಾಮತ್, ರೇಖಾ ಶ್ರೀಧರ್, ಇಂದಿರಾ ಬಿಎನ್ ಹಾಗೂ ಧನಲಕ್ಷ್ಮಿ ರಾಧಾಕೃಷ್ಣ ಅವರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸಿದಿರಿ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿದೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಮತ್ತೊಂದು ಸಣ್ಣ ಕಥೆ, ಮತ್ತೆ ಬೆಸೆದ ಸ್ನೇಹ ಬಂಧ.
1: ಗಾಳಿಯಲ್ಲಿ ತೇಲಿ ಬಂದ ಕಾಗದದ ಚೂರೊಂದು ಬಾಲ್ಕನಿಯಲ್ಲಿ ಟೀ ಕುಡಿಯುತ್ತಾ ನಿಂತಿದ್ದ ದೇವಕಿಯವರ ಕಾಲ ಬಳಿ ಬಂದು ಬಿದ್ದಾಗ ಕುತೂಹಲದಿಂದ ಬಗ್ಗಿ ಅದನ್ನು ಕೈಗೆತ್ತಿಕೊಂಡರು. ಅದೊಂದು ಹಳೆಯ ಫೋಟೋ ಆಗಿತ್ತು. ಅದು ಮಾಸಿ ಹೋಗಿದ್ದರಿಂದ ಕೂಡಲೇ ಅದರಲ್ಲಿರುವ ಯಾರನ್ನೂ ಗುರುತು ಹಿಡಿಯಲಾಗಲಿಲ್ಲ. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದಾಗ, ಅರೆ ಇದು ನನ್ನ ಫೋಟೋನೇ ಅಲ್ವಾ, ಪಕ್ಕದಲ್ಲಿರೋದು ವಾಗ್ದೇವಿ, ಇದೆಲ್ಲಿಂದ ಬಂತು, ನಾನು ಜೋಪಾನವಾಗಿ ಅದನ್ನು ಬೀರುವಿನಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ ಎನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಎಡದ ಕಿವಿಯನ್ನು ಹಿಡಿದುಕೊಂಡು ನೆನಪಿನಾಳಕ್ಕೆ ಅವರು ಜಿಗಿದೆಯೇ ಬಿಟ್ಟರು. ಆಗ ಹಳೆಯದೆಲ್ಲವೂ ಒಂದೊಂದೇ ಮಸುಕು ಮಸುಕಾಗಿ ಗೋಚರಿಸತೊಡಗಿತು. ತಾವು ಇಲ್ಲಿಗೆ ಬಂದು 17-18 ವರ್ಷಗಳೇ ಆಯ್ತಲ್ವಾ, ಹಿಂದೆ ಇಲ್ಲಿ ಬಹಳಷ್ಟು ಮನೆಗಳು ಖಾಲಿ ಇದ್ದವು. ಇದ್ದ ಕೆಲವೇ ಮಂದಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡೆವು. ಅವರಲ್ಲಿ ತಮ್ಮ ಎದುರು ಮನೆಯಲ್ಲಿ ವಾಸಿಸುತ್ತಿದ್ದ ವಾಗ್ದೇವಿ ಮತ್ತು ತಾನು ಬೇಗನೆ ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಮುಂದೆ ಒಳ್ಳೆಯ ಸ್ನೇಹಿತರಾಗಿಯೇ ಬಿಟ್ಟೆವು. ಕೆಲವು ವರ್ಷಗಳು ಕಳೆದ ನಂತರ ಒಬ್ಬೊಬ್ಬರಾಗಿ ಟ್ರಾನ್ಸ್ಫರ್ ಆಗೋ, ಇಲ್ಲ ಮಕ್ಕಳಿಗೆ ದೂರ ದೂರಿನಲ್ಲಿ ಕೆಲಸ ದೊರೆಯಿತೆಂದೋ ಇಲ್ಲಿಂದ ಹೊರಡಲೇಬೇಕಾಯಿತು. ಅಂತೆಯೇ ವಾಗ್ದೇವಿಯು ಕೂಡ ದೂರ ದೂರಿಗೆ ಹೋಗೇ ಬಿಟ್ಟಳು. ಮೊದಮೊದಲು ನಡೆಯುತ್ತಿದ್ದ ಪತ್ರ ವ್ಯವಹಾರ ನಂತರ ಸಂಸಾರದ ಜಂಜಾಟದಲ್ಲಿ ಮುಳುಗಿ ಹೋದಾಗ ಅದು ನಿಂತೇ ಹೋಯಿತು. ಈಗಿನವರ ಹಾಗೆ ಎಲ್ಲರ ಕೈಯಲ್ಲೂ ಆಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ ಅಂತ ಏನೂ ಇರದಿದ್ದುದರಿಂದ ಯಾರ ಸಂಪರ್ಕವೂ ಇಲ್ಲದಂತಾಯಿತು. ಹಿಂದೊಮ್ಮೆ ತಾವಿದ್ದ ಜಾಗದಲ್ಲಿ ನಡೆದ ಯಾವುದೋ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರುಗಳು ಭಾಗವಹಿಸಿದಾಗ ತೆಗೆದ ಫೋಟೋ ಅದಾಗಿತ್ತು. ಅದನ್ನು ಯಾರೋ ಪೇಪರ್ಗೆ ಕಳಿಸಿದ್ರು, ಅದರ ಕಟ್ಟಿಂಗ್ ಇದಾಗಿತ್ತು. ಅದೆಲ್ಲ ಸರಿ, ಆದರೆ ಈಗ ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅನ್ನೋ ಕುತೂಹಲ ಮಾತ್ರ ಬಗೆಹರಿಯುತ್ತಿಲ್ಲವಲ್ಲ ಎಂದು ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದಾಗ ಕೆಳಗೆ ಆಡುತ್ತಿದ್ದ ಮಕ್ಕಳು ಹೋ ಎಂದು ಕೂಗಿದ ಶಬ್ದ ಕೇಳಿದ ಅವರು ವಾಸ್ತವಕ್ಕೆ ಬಂದರು. ಒಂದು ಸಂಜೆ ವಾಕ್ ಹೋಗುತ್ತಿದ್ದಾಗ ಎದುರಿಗೆ ಸಿಕ್ಕವರನ್ನು ನೋಡಿದಾಗ ಇವರು ವಾಗ್ದೇವಿಯೇ ಇರಬೇಕಲ್ವಾ ಎಂದು ದೇವಕಿಯವರಿಗೆ ಅನ್ನಿಸಿತು. ಎಷ್ಟೇ ಆದರೂ ಕಾಲವು ಎಲ್ಲರ ಮುಖಚರ್ಯೆಯನ್ನು ಸ್ವಲ್ಪವಾದರೂ ಬದಲಾಯಿಸಿಬಿಟ್ಟಿರುತ್ತಲ್ವಾ. ಆಕೆಯೂ ಇವರನ್ನು ದಿಟ್ಟಿಸಿ ನೋಡಿ ಗುರುತು ಹಿಡಿದಿದ್ದರಿಂದ ಗೆಳತಿಯರಿಬ್ಬರ ಮುಖದಲ್ಲೂ ಸಂತಸ ಉಕ್ಕಿ ಹರಿಯಿತು. ಆತ್ಮೀಯತೆಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಒಂಟಿ ಜೀವನದಿಂದ ಬೇಸತ್ತಿದ್ದ ದೇವಕಿಗೆ ವಾಗ್ದೇವಿ ಈಗ ಇಲ್ಲಿಗೆ ಹಿಂದಿರುಗಿ ಬಂದದ್ದು ತುಂಬ ಖುಷಿ ಕೊಟ್ಟಿತು. ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ಮತ್ತೆ ಕಷ್ಟ ಸುಖ ಹಂಚಿಕೊಳ್ಳಲು ತೊಡಗಿದರು. ಮಾತಾಡಿದಷ್ಟು ಮುಗಿಯದಾಯಿತು. ಕತ್ತಲಾಗಿದ್ದನ್ನು ಕಂಡು ಹಿಂದಿರುಗುವಾಗ ಅವರಿಬ್ಬರ ಮುಖ ಮನದಲ್ಲಿ ಸಂತಸದ ಹೊಳೆ ಹರಿಯುತ್ತಿತ್ತು. ಮಕ್ಕಳು ವಿದೇಶಕ್ಕೆ ಹಾರಿ ಹೋಗಿದ್ದರಿಂದ ವಾಗ್ದೇವಿಯು ಮತ್ತೆ ಇಲ್ಲಿಗೆ ಹಿಂದಿರುಗಿ ಬಂದಿದ್ದರು. ಅಲ್ಲಿ ತನ್ನ ಮನೆಯನ್ನು ಒಪ್ಪ ಓರಣವಾಗಿ ಜೋಡಿಸಿಕೊಳ್ಳುತ್ತಿರುವಾಗ ಅದೇಗೋ ತಪ್ಪಿಸಿಕೊಂಡು ಗಾಳಿಯಲ್ಲಿ ಹಾರಿ ಬಂದ ಆ ಪೇಪರ್ ಕಟಿಂಗ್ ಮತ್ತೆ ಆ ಗೆಳತಿಯರ ಸ್ನೇಹ ಸಂಬಂಧವನ್ನು ಒಂದುಗೂಡಿಸುವುದರಲ್ಲಿ ಸಹಕಾರಿಯಾಗಿತ್ತು. ಇದಕ್ಕಲ್ಲವೇ ಹೇಳುವುದು ಭೂಮಿ ದುಂಡಾಗಿದೆ ಎಂದು.
0: ಇದುವರೆಗೆ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆ ಕೇಳಿದಿರಿ, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 12:30.

ಕೇಳುಗರೆ, ಇಂದು ಮಧ್ಯಾಹ್ನ ಮತ್ತು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರಗಳು ಈ ಕುರಿತು ಡಾಕ್ಟರ್ ಶಂಕರ ತಮ್ಮಾಪುರ ಅವರ ಜೊತೆಗೆ ಸಂದರ್ಶನ ಕೇಳುತ್ತಿರುವ ಸಂದರ್ಶಿಸುತ್ತಾರೆ ಕಿರಣ್ ಕುಮಾರ್. 1 ಗಂಟೆಗೆ ಪ್ರಗತಿಪಥ, PM ವಿಕಸಿತ್ ಭಾರತ್ ಜೀರಾಮ್ಜಿ ಮಿಷನ್ ಕುರಿತು ಮಾಹಿತಿ ಕೇಳುತ್ತೀರಿ. 1:20 ಚಿತ್ರಗೀತೆಗಳನ್ನು ಆಲಿಸಬಹುದು. 1:30 ಚೈತ್ರವನ್ನ ಲಕ್ಷ್ಮೀಶ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಸ್ನೇಹ ಭಾರತಿ ಪ್ರಸಾರವಾಗಲಿದೆ. 3:00-5:00 FM 101.3 MHz ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇಂದು ಸಂಜೆ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಹಾಡು ಹಕ್ಕಿಗಳ ಭಾಪಬಂಡಿ ಗಾಯಕರ ಜೊತೆ ಬದುಕಿನ ಕಥೆಯನ್ನು ಕೇಳುತ್ತೀರಿ. ಭಾಗವಹಿಸುತ್ತಾರೆ ಕರಾಬ್ದಿನಿಯ ದೊಡ್ಡಯ್ಯ ಶಾಸ್ತ್ರಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಚ್ಚಿ. 6:15 ವಚನಗಾಯನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:30 ಜಿಲ್ಲಾ ವಾರ್ತಾಪತ್ರ ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
2: ನಡಿ ನಡಿ, ಜಲ್ದಿ ಮೊಬೈಲ್ ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
1: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
3: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
0: ಇನ್ನೊಂದು ಸಂಜೆ 6:51 ರೈತರಿಗಾಗಿ ಕೃಷಿ ರಂಗದಲ್ಲಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆ ಕೇಳುತ್ತೀರಿ ಹಾಗೂ ಪೇಟೆ ಧಾರಣೆ ಕೇಳಬಹುದು. 7:20 ಜಾನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಾವರಗೇರದ ಭರಮಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳು. 7:45 ಹಿಂದಿ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತವೆ. ಇಂದು ರಾತ್ರಿ 8:30 ಜನಪದ ಸಂಗೀತದಲ್ಲಿ ರಾಯಚೂರಿನ ಅಯ್ಯಪ್ಪ ಒಡವಾಟಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಬಹುದು. ರಾತ್ರಿ 9:15 ಭಾವಗೀತೆಗಳು, 9:30 ಭವತಿ ಭಿಕ್ಷಾಂದೇಹಿ ನಾಟಕ ಪ್ರಸಾರವಾಗಲಿದೆ. ರಚನೆ ಆನಂದ್, ರೇಡಿಯೋ ರೂಪಾಂತರ ಎಚ್ ಎಸ್ ಪಾರ್ವತಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎಂ ಡಿ ರಾಮನಾಥಂ ಅವರ ಹಾಡುಗಾರಿಕೆ. 10:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ರಾತ್ರಿ 11:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ ಕೇಳುತ್ತೀರಿ. ಇವು ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 12:35. ನಮ್ಮ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.

0: ಆಕಾಶವಾಣಿ. ಇನ್ನು ಮುಂದೆ ಕೇಳಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್.
1: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಆತ್ಮೀಯರೇ, ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅಂತೇಳಿ. ಇವರ ಒಂದು ಶಿಕ್ಷಣ MBBS ಹಾಗೂ PG DPHM ಅಂತ ಪದವಿಯನ್ನು ಪಡೆದು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಅಂತೇಳಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದು ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಪರಿಹಾರ ಕುರಿತು ಮಾಹಿತಿಯನ್ನ ಕೊಡಲಿದ್ದಾರೆ. ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ.
2: ಧನ್ಯವಾದಗಳು ಸರ್.
1: ಸರ್, ಈಗ ಸಾಕಷ್ಟು ಬಾರಿ ನಾವು ನೀವು ನೋಡ್ತಾ ಇರ್ತೀವಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಅದಕ್ಕೆ ಪರಿಹಾರದ ಕುರಿತು ಮಾಹಿತಿಯನ್ನು ಕೊಡ್ತೀರಾ ಸರ್?
2: ಸರ್, ಇಡೀ ವರ್ಷದಲ್ಲಿ ಮಳೆಗಾಲ ಅಂದರೆ ಎಲ್ರಿಗೂ ಒಂದು ಸಂತೋಷದ ವಿಷಯನೇ. ಮಳೆ ಬಂತಂದ್ರೆ ಮಕ್ಕಳು ಮಳೆಯಲ್ಲಿ ಆಟ ಆಡುತ್ತಾ ನೆನೆಯುತ್ತಾ ಸಂತೋಷ ಪಡ್ತಾರೆ. ಆದರೆ ಈ ಸಂತೋಷ ತುಂಬಾ ದಿನ ಇರೋದಿಲ್ಲ. ನಾವು ಮಳೆಗಾಲದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಒಂದ್ ವೇಳೆ ನಾವು ಅದರಲ್ಲಿ ವಿಫಲವಾದ್ರೆ ಅದರ ಪರಿಸ್ಥಿತಿ ತುಂಬಾ ಗಂಭೀರನೂ ಆಗ್ಬಹುದು ಅಂತ ಇವತ್ತು ಹೇಳ್ತೀನಿ. ಸೊ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳನ್ನು ನಾವು 4 ವಿಭಾಗವಾಗಿ ಬ್ರಾಡ್ಲಿ ವಿ ಕ್ಯಾನ್ ಡಿವೈಡ್ ಸರ್. ಅದರಲ್ಲಿ ಫಸ್ಟ್ ಬರೋದೇ ಮಾಸ್ಕಿಟೋ ಬಾರ್ನ್ ಡಿಸೀಸ್, ಅಂದ್ರೆ ಸೊಳ್ಳೆಗಳಿಂದ ಬರುವಂತಹ ರೋಗಗಳು. ಎರಡನೇದಾಗಿ ಫುಡ್ ಅಂಡ್ ವಾಟರ್ ಬಾರ್ನ್ ಡಿಸೀಸ್, ಅಂದ್ರೆ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಸೇವನೆಯಿಂದ ಬರುವಂತಹ ರೋಗಗಳು. ಮೂರನೇದಾಗಿ ಏರ್ ಬಾರ್ನ್ ಡಿಸೀಸಸ್, ಗಾಳಿಯ ಮುಖಾಂತರ ಹರಡುವಂತಹ ರೋಗಗಳು. ಕೊನೆಯದಾಗಿ ಈ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂತ ಸ್ಕಿನ್ ರಿಲೇಟೆಡ್ ಡಿಸೀಸ್ ಅಂತೀವಿ ನಾವು, ಅವು ಕೂಡ ಮಳೆಗಾಲದಲ್ಲಿ ಕಂಡು ಬರ್ತವೆ ಸರ್.
1: ಹಾಗಿತ್ತಂದ್ರೆ ಈಗ ನಮ್ಮ ಮೊದಲನೇ ಪ್ರಶ್ನೆ, ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಯಾವುದು ಅಂತೀರಿ?
2: ಎಸ್ ಸರ್, ಈ ಸೊಳ್ಳೆಗಳಿಂದ ಬರುವಂತ ಸೊಳ್ಳೆ ಕಚ್ಚುವುದರಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ ಕಾಮನ್ಲಿ ಬರುವಂತ ರೋಗಗಳು ಒಂದು ಮಲೇರಿಯಾ, ಸೆಕೆಂಡ್ ಒಂದು ಡೆಂಗ್ಯೂ, ಮತ್ತೆ ಮೂರನೇದ್ದು ಚಿಕನ್ ಗುಣ್ಯ ಅಂತ ಹೇಳಿ. ಈ ಮೂರು ರೋಗಗಳು ಸೊಳ್ಳೆ ಕಚ್ಚುವುದರಿಂದ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್.
1: ಹಾಗಿತ್ತಂದ್ರೆ ಇವು ಸೊಳ್ಳೆಗಳು ಎಲ್ಲಿ ಬೆಳೀತವೆ ಮತ್ತೆ ಇವು ಹೇಗೆ ಅವುಗಳ ಬೆಳವಣಿಗೆ ಕುರಿತು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
2: ಎಸ್ ಸರ್, ಈ ಸೊಳ್ಳೆಗಳು ಸಾಮಾನ್ಯವಾಗಿ ನಿಂತ ನೀರಿನಲ್ಲಿ ಬೆಳೀತವು. ಕೊಳಚೆ ನೀರಿನಂತೂ ಅಲ್ಲಿ ಬೆಳೆದೇ ಬೆಳೀತವು. ಇವನ್ ಇವು ಸ್ವಚ್ಛ ನೀರಿನಲ್ಲೂ ಕೂಡ ಕೆಲವು ಸೊಳ್ಳೆಗಳು ಉತ್ಪತ್ತಿ ಆಗ್ತವು. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸರ್ ತತ್ತಿ ಇಡ್ತಾವು. ಅವು ಒಂದ್ಸಲ ತತ್ತಿ ಇಟ್ಟಾಗ ಸಾವಿರಾರು ತತ್ತಿಗಳನ್ನ ಇಡ್ತಾವೆ ಸರ್. ಅವು ಯೂಶ್ವಲಿ ಈ ಕಂಟೆ ನೀರು ತುಂಬಿದಂತ ಏನು ನಾವು ಬ್ಯಾರಲ್ಸ್ ಆಮೇಲೆ ಸಿಮೆಂಟ್ ಟ್ಯಾಂಕ್ ಇರ್ತದಲ್ಲ, ಒಳಗಿನ ಭಾಗದಲ್ಲಿ ತತ್ತಿ ಇಡ್ತಾವು. ಆ ತತ್ತಿಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಅವು ಲಾರ್ವಾ ಅಂತ ಆಗ್ತಾವೆ ಸರ್. ಒಂದರಿಂದ 2 ದಿವಸದೊಳಗೆ ಲಾರ್ವಾ ಅಂತ ಕನ್ವರ್ಟ್ ಆಕ್ಕವು. ಲಾರ್ವಾ ಏನಾಗ್ತದ, ಮುಂದೆ ದಿನ ಕಳೆದಂಗೆ 2 ದಿವಸದಲ್ಲಿ ಅದು ಪ್ಯೂಪಾ ಅಂತ ಒಂದು ಸ್ಟೇಜ್ಗೆ ಬರುತ್ತೆ. ಆ ಪ್ಯೂಪಾ ಪುನಃ ಮತ್ತೆ 2-3 ದಿವಸದಲ್ಲಿ ಅದು ಅಡಲ್ಟ್ ಮಾಸ್ಕಿಟೋ, ಅಂದ್ರೆ ವಯಸ್ಕ ಒಂದು ಸೊಳ್ಳೆ ಆಗಿ ಹಾರಾಡಕ್ ಶುರು ಮಾಡ್ತದೆ ಸರ್. ಈ ರೀತಿ ಅವುಗಳ ಒಂದು ಉತ್ಪತ್ತಿ ಬೆಳವಣಿಗೆ ಆಗ್ತದೆ ಸರ್.
1: ಮತ್ತೆ ಈಗ ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೇವೆ, ನೀವು ನೋಡ್ತಾ ಇರ್ತೀರಿ, ಸೊಳ್ಳೆಗಳಿಂದ ರೋಗಗಳು ಬರ್ತವೆ, ಡೆಂಗ್ಯೂ, ಚಿಕನ್ ಗುನ್ಯ. ಈ ಆರೋಗ್ಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಇರುವಂತಹ ಸವಲತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ರೆ ಒಳ್ಳೇದನ್ಸುತ್ತೆ ಸರ್.
2: ಸರ್, ಆರೋಗ್ಯ ಇಲಾಖೆಯಿಂದ ಈ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಮೇನ್ಲಿ ನಮ್ಮ ಮಲೇರಿಯಾ ಯೂನಿಟ್ ಅಂತ ಇರುತ್ತೆ ನಮ್ಮಲ್ಲಿ, NVBDCP ಅಂತ ಕರಿತೀವಿ ನಾವು, ಅಂದ್ರೆ ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಯೂನಿಟ್ ಅಂತ ಒಂದಿರುತ್ತೆ ಸರ್. ಅದಕ್ಕೆ ಒಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿನೂ ಇರ್ತಾರೆ, ಅವರ ನಿಯಂತ್ರಣದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಇಲಾಖೆಯಿಂದ ಕೊಡೋ ಸೌಲಭ್ಯಗಳು ಏನಂದ್ರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತೆ ಅಂತ ಇರ್ತಾರೆ ಸರ್. ಅವರು ಮನೆ ಮನೆಗೆ ತೆರಳಿ ಗ್ರಾಮೀಣ ಭಾಗದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಅಥವಾ ಇವನ್ ಪಟ್ಟಣ ಪ್ರದೇಶಗಳ ಸ್ಲಮ್ಗಳಲ್ಲಿರ್ಬೋದು, ಅವರು ಪ್ರತಿದಿನ ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ ಅಂತ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಮನೆಗೆ ಹೋಗಿ ಅಲ್ಲಿ ನೀರಿನ ಕಂಟೈನರ್ಸ್ ಏನಿರುತ್ತಲ್ಲ, ನೀರು ಶೇಖರಣೆ ಮಾಡಿರುವಂತ ಕಂಟೈನರ್ಸ್, ಬ್ಯಾರಲ್ ಇರ್ಬೋದು, ಟ್ಯಾಂಕ್ ಇರ್ಬೋದು, ಅವನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ನೋಡಿ ಅದರಲ್ಲಿ ಸೊಳ್ಳೆಗಳಿದ್ರೆ ಅದನ್ನ ಅವರು ಮನೆ ಮಾಲೀಕರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅವರು ಕೊಟ್ಟು ಅದನ್ನ ನೀರು ಖಾಲಿ ಮಾಡಿಸಿ ಪುನಃ ಅದನ್ನ ಪೂರ್ತಿ ಒಣಗುವಂತೆ ಮಾಡಿ ಆಮೇಲೆ ನೀರು ತುಂಬಿಸಕ್ಕೆ ಹೇಳ್ತಾರೆ. ಇದು ಒಂದು ಸರ್. ಇದಾದ್ಮೇಲೆ ನೆಕ್ಸ್ಟ್ ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಕೆಲವೊಂದು ಸ್ಪ್ರೇಗಳನ್ನು ಮಾಡ್ತೀವಿ, ಫಾಗಿಂಗ್ ಅಂತ ಕಾರ್ಯಕ್ರಮ ಮಾಡ್ತೀವಿ ಸರ್, ಹೊಗೆ ನೀವು ನೋಡಿರ್ಬೋದು. ಸೊ ಅದರಲ್ಲಿ ಆ ಸೊಳ್ಳೆಗಳನ್ನ ಅದನ್ನ ಕೊಲ್ಲುವಂತ ಒಂದು ಇದು ಅದು. ಅದು ಬಿಟ್ಟು ಲಾರ್ವಿ ಸೈಡಲ್ ಸ್ಪ್ರೇ ಅಂತ ಸಿಗುತ್ತೆ ಸರ್. ಈಗ ಆ ಸ್ಪ್ರೇ ಮಾಡಿದ್ರು ಕೂಡ ಲಾರ್ವಾಗಳು ನಾಶವಾಗ್ತದೆ. ಆಮೇಲೆ ಎಲ್ಲಾದ್ರೂ ನೀರು ನಿಂತಿದ್ರೆ, ದೊಡ್ಡ ತೆಗ್ಗದ ನೀರು ನಿಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ ನಮ್ಮವ್ರು ಹೋಗಿ ಅವು ಲಾರ್ವಿ ಸೈಡಲ್ ಕೆಮಿಕಲ್ ಸಿಗುತ್ತೆ ಸರ್, ಅದನ್ನ ಅದರಲ್ಲಿ ನೀರಲ್ಲಿ ಹಾಕಿದ್ರೆ ಆ ಸೊಳ್ಳೆಗಳ ಲಾರ್ವಾಗಳು ಪೂರ್ತಿ ಅವು ಸತ್ತು ಹೋಗ್ತದೆ ಸರ್. ಇವೆಲ್ಲ ನಮ್ಮ ಆರೋಗ್ಯ ಇಲಾಖೆಯಿಂದ ಮಾಡ್ತಾರೆ. ಮತ್ತೆ ನಮ್ಮಲ್ಲೆಲ್ಲ ಈ ಡೆಂಗ್ಯೂ ಟೆಸ್ಟಿಂಗ್ ಕಿಟ್ ಅಂತ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು. ಆಮೇಲೆ ಮಲೇರಿಯಾ ಬಂದಾಗ ಬ್ಲಡ್ ಸ್ಮಿಯರ್ ತೆಗಿತಾರೆ, ಅವರಿಗೆ ಕ್ಲೋರೋಕ್ವಿನ್ ಮಾತ್ರೆಗಳನ್ನ ಕೊಡ್ತೀವಿ.

0: ಇವೆಲ್ಲ ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆ ನಡೀತದೆ. ಮತ್ತೆ ಅದರಲ್ಲದೆ ಅವೇರ್ನೆಸ್ ಕಾರ್ಯಕ್ರಮ ಸರ್, IEC ಅಂತ ಕರಿತೀವಿ ನಾವು, ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಎಲ್ಲ ಸಾರ್ವಜನಿಕರಿಗೆ ಈ ರೋಗಗಳ ಬಗ್ಗೆ ನಾವು ಆಗಿಂದಾಗೆ ತಿಳುವಳಿಕೆ ಕೊಡ್ತೀವಿ ಸರ್, ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವ ಕಾರ್ಯಕ್ರಮ ಕೂಡ ನಮ್ಮ ಆರೋಗ್ಯ ಇಲಾಖೆ ನಡೀತಾ ಇರುತ್ತೆ ಸರ್.
1: ಅಂದ್ರೆ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಹೋಗಿ
0: ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀವಿ ಸರ್.
1: ಈಗ ತಾವಾಗಲೇ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ರೋಗಗಳ ಬಗ್ಗೆ ಒಂದಿಷ್ಟು ನಾವು ಚರ್ಚಿಸುವುದಾದರೆ, ಚಿಕನ್ ಗುನ್ಯಾ ಮತ್ತು ಮಲೇರಿಯಾ, ಡೆಂಗ್ಯೂ ಇವೆಲ್ಲ ಬರ್ತಾವ ಅಂತ ಹೇಳಿದ್ರೆ, ಇವನ್ನ ನಾವು ಇವುಗಳ ಲಕ್ಷಣ ಹೇಗಿರ್ತವೆ ಮತ್ತು ಸಾರ್ವಜನಿಕರು ಹೇಗೆ ಗುರುತಿಸುವುದು?
0: ಸರ್, ಕಾಮನ್ಲಿ ಈ ಮೂರು ಡಿಸೀಸ್ ಅಲ್ಲಿ ಜ್ವರ ಬರುವುದು ಸಾಮಾನ್ಯ. ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಬಗ್ಗೆ ಹೇಳ್ಬೇಕಂದ್ರೆ, ಆ ಮಲೇರಿಯಾ ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ, ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ಬರ್ತದೆ. ಮಲೇರಿಯಾ ಬಂದ ತಕ್ಷಣ ಒಂದ್ ಅಥವಾ ಎರಡು ದಿವಸದೊಳಗ ಆ ವ್ಯಕ್ತಿಗೆ ಜ್ವರ ಶುರು ಆಗ್ತದೆ ಸರ್. ಜ್ವರ ಎಂತದಿರ್ತದಪ್ಪ ಅಂದ್ರೆ, ಜ್ವರದೊಂದಿಗೆ ಚಿಲ್ಸ್ ಅಂದ್ರೆ ಚಳಿ ಬರ್ತದೆ ಸರ್. ಇದು ಎಷ್ಟು ಚಳಿ ಎಷ್ಟು ಗಂಭೀರ ಇರ್ತದಪ್ಪ ಅಂದ್ರೆ, ಕೆಲವೊಂದ್ಸಲ 4 ಇಂದ 5 ನಾವು ಕಂಬಳಿ ಹೊತ್ಕೊಂಡ್ರು ಕೂಡ ಚಳಿ ಕಡಿಮೆ ಆಗೋದಿಲ್ಲ, ಆ ತರ ಚಳಿ ಹುಟ್ಟುತ್ತದೆ. ನೆಕ್ಸ್ಟ್ ಹೆಡ್ ಏಕ್ ಇರ್ತದೆ, ಇದ್ರ ತಲೆನೋವು. ಆಮೇಲೆ ಕೆಲವೊಂದು ಸಿವಿಯರ್ ಕೇಸಸ್ ಅಲ್ಲಿ ಅಂದ್ರೆ ರೋಗ ಉಲ್ಬಣಗೊಂಡ್ರೆ ವಾಮಿಟಿಂಗ್, ವಾಂತಿ ಕೂಡ ಆಗ್ಬಹುದು. ಇವೆಲ್ಲ ಲಕ್ಷಣಗಳು ಮಲೇರಿಯಾದಲ್ಲಿ ಕಂಡು ಬರ್ತವೆ ಸರ್. ನೆಕ್ಸ್ಟ್ ಚಿಕನ್ ಗುನ್ಯಾ ಬಗ್ಗೆ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲೂ ಕೂಡ ಹೈ ಗ್ರೇಡ್ ಫೀವರ್ ಇರ್ತದೆ. ಮೇನ್ ಚಿಕನ್ ಗುನ್ಯಾ ನಾವು ಡಿಫ್ರೆನ್ಶಿಯೇಟ್ ಯಾವ ತರ, ಅದಕ್ಕೆ ವ್ಯತ್ಯಾಸ ಯಾವ ತರ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲಿ ಜಾಯಿಂಟ್ ಪೇನ್ ಇರ್ತದೆ ಸರ್, ಸಂಧುಗಳಲ್ಲಿ ನೋವಿರುತ್ತೆ. ನಾವೆಲ್ಲ ಅನುಭವಿಸಿದ್ವಿ ಇಡೀ ಕರ್ನಾಟಕದಲ್ಲಿ. 2005 ಚಿಕನ್ ಗುನ್ಯಾ ಉಲ್ಬಣಗೊಂಡಿತ್ತು. ಆ ಸಂದರ್ಭದಲ್ಲಿ ಆ ನೋವು ಯಾವ ರೀತಿ ಇರುತ್ತಂದ್ರೆ, ಆ ರೋಗಿಗೆ ಎದ್ ನಿಲ್ಲಕ್ಕೂ ಆಗಲ್ಲ, ಅಷ್ಟು ನೋವಿರುತ್ತೆ. ಆಮೇಲೆ ಈ ನೋವು ಜ್ವರ ಕಡಿಮೆ ಆದ್ಮೇಲೂ ಕೂಡ ನೋವು ಸುಮಾರು 1 ರಿಂದ 6 ತಿಂಗಳು ಆ ಜಾಯಿಂಟ್ ಪೇನ್ ಹೋಗಲ್ಲ, ನೋವು ಇದ್ದೇ ಇರ್ತದೆ ಅದು. ಸೊ ಇವೆಲ್ಲ ಇದು ಚಿಕನ್ ಗುನ್ನೆ ಸೆಲ್ಫ್ ಲಿಮಿಟಿಂಗ್ ಸರ್, ಅದಕ್ಕೆ ಏನು ಟ್ರೀಟ್ಮೆಂಟ್ ಇರಲ್ಲ, ಜಸ್ಟ್ ಸಿಂಟಮೆಟಿಕ್ ಟ್ರೀಟ್ಮೆಂಟ್ ಕೊಡಬೇಕು ನಾವು ಅಷ್ಟೇ. ನೋವಿಗೆ ನೋವಿನಿವಾರಕ ಇದನ್ನ ಕೊಡಬೇಕು. ಆಮೇಲೆ ಡಿಹೈಡ್ರೇಷನ್ ಆಗಿರ್ತದೆ, ಅದಕ್ಕೆ ನಾವು ಐವರ್ ಫ್ಲೂಯಿಡ್ಸ್ ಸಲೈನ್ ಹಚ್ತೀವಲ್ಲ, ಆ ತರ ನೀರ್ ಪೇಷಂಟಿಗೆ ನೀರ್ ಜಾಸ್ತಿ ಕುಡಿ ಅಂತ ನಾವು ಹೇಳ್ತೀವಿ. ಈ ಎಲ್ಲ ಕ್ರಮಗಳನ್ನು ನಾವು ಚಿಕನ್ ಗುನ್ನೆದ ತಗೋತೀವಿ. ಮೂರನೇದು ಡೆಂಗ್ಯೂ ಬಗ್ಗೆ ಹೇಳ್ಬೇಕಂದ್ರೆ, ಡೆಂಗ್ಯೂ ಅಂತ ಕೇಳಿದ ತಕ್ಷಣ ಎಲ್ಲರೂ ಗಾಬರಿಗೊಳ್ತಾರೆ ಸರ್. ಯಾಕಂದ್ರೆ ಅದು ಒಂದು ಮಾರಣಾಂತಿಕ ಕಾಯಿಲೆನೂ ಕೂಡ ಹೌದು, ಬಟ್ ಎಲ್ಲಾ ಡೆಂಗ್ಯೂ ಮಾರಣಾಂತಿಕ ಆಗಿರುವುದಿಲ್ಲ ಸರ್. ಡೆಂಗ್ಯೂ ಒಳಗೆ ಮೇನ್ ಏನಪ್ಪಾ ಅಂದ್ರೆ ಜ್ವರ, ಅದರಲ್ಲೂ ಕೂಡ ಜ್ವರ ಇರ್ತದೆ, ಹೈ ಗ್ರೇಡ್ ಫೀವರ್ ಇರ್ತದೆ, ತೀವ್ರ ಜ್ವರ ಬರೋದು. ಆಮೇಲೆ ಅದರಲ್ಲೂ ಕೂಡ ಬಾಡಿ ಹಾಕಿರ್ತದೆ, ಜಾಯಿಂಟ್ ಪೇನ್ ಇರುತ್ತೆ. ಮೇನ್ಲಿ ಡೆಂಗ್ಯೂವನ್ನು ನಾವು ಗುರುತಿಸೋದು ಎದ್ರ ಮ್ಯಾಗ ಅಂದ್ರೆ, ರಕ್ತ ತಪಾಸಣೆ ಮಾಡಿದಾಗ ಪ್ಲೇಟ್ಲೆಟ್ ಅನ್ನುವಂತ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿರ್ತದೆ ಸರ್.
1: ಬಿಳಿ ರಕ್ತ ಕಣಗಳು
0: ಇಲ್ಲ ಸರ್, ಪ್ಲೇಟ್ಲೆಟ್ ಬೇರೆ. ಈ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಅಂತ ಇರುತ್ತೆ. ಪ್ಲೇಟ್ಲೆಟ್ ಏನಪ್ಪಾ ಕೆಲಸ ಮಾಡುತ್ತೆ ಅಂದ್ರೆ, ಪ್ಲೇಟ್ಲೆಟ್ ಮನುಷ್ಯನಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಕಾರಿ ಮಾಡ್ತದೆ ಅದು. ಸೊ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆತಪ್ಪ ಅಂದ್ರೆ ಆ ಮನುಷ್ಯನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಸರ್.
1: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ಎಷ್ಟು ಇರಬೇಕು?
0: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ನಾರ್ಮಲ್ ಮನುಷ್ಯನಲ್ಲಿ 1.5 ಲಕ್ಷದಿಂದ 4 ಲಕ್ಷ ಇರಬೇಕು ಸರ್. ಅದು 1.5 ಲಕ್ಷದ ಒಳಗಡೆ ಬಂತಪ್ಪ ಅಂದ್ರೆ ವಿ ಶುಡ್ ಇಟ್ ರೇಸಸ್ ಅವರ್ ಕನ್ಸರ್ನ್, ಅಂದ್ರೆ ಒಂದು ನಾವು ಇದು ಎಚ್ಚರಿಕೆ ಕೊಡಬೇಕಾಗ್ತದೆ ಅವಾಗ. ಸೊ 1 ಲಕ್ಷದಿಂದ 1.5 ಲಕ್ಷ ಒಳಗೆ ಬಂದ್ರೆ ನಾವು ಸಾಮಾನ್ಯ ಟ್ರೀಟ್ಮೆಂಟ್ ತಗೊಂಡ್ರು ಆರಾಮ ಆಗ್ತದೆ, ಇಲ್ಲಂತಿಲ್ಲ. ಬಟ್ 1 ಲಕ್ಷ ಒಳಗಡೆ ಬಂದು ಕೌಂಟ್, 1 ಲಕ್ಷ ಒಳಗಡೆ ಬಂತು, 50,000 ಮೇಲೆ ಇದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಸರ್ ಅವಾಗ. ಆಮೇಲೆ ಇನ್ನೂ 50,000 ಒಳಗೆ ಬಂತಪ್ಪ ಅಂದ್ರೆ ಇಟ್ ಈಸ್ ಅ ಇಂಡಿಕೇಶನ್ ಟು ಅಡ್ಮಿಟ್ ದ ಪೇಷಂಟ್ ಇನ್ ICU. ಅವಾಗೆಲ್ಲ IV ಫ್ಲೂಯಿಡ್ಸ್ ಎಲ್ಲ ಕೊಡಬೇಕಾಗ್ತದೆ, ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಬೇಕಾಗ್ತದೆ, ರಕ್ತವನ್ನು ಕೂಡ ಹಾಕ್ಬೇಕಾಗ್ತದೆ ಸರ್ ಅವಾಗ.
1: ಆಮೇಲೆ ಈಗ ಆಗ್ಲೇ ನನಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ, ನೀರಿನಿಂದ ಮತ್ತು ಕಲುಷಿತವಾದಂತ ಒಂದು ವಾತಾವರಣದಿಂದನೂ ಕೂಡ ಬರುವಂತ ರೋಗಗಳು ಇದ್ದಾವೆ ಅಂತ ಹೇಳಿ
0: ಸರ್.
1: ಅದಕ್ಕೆ ಈಗ ನೀರಿನಿಂದ ಮತ್ತು ಈ ಕಲುಷಿತವಾದಂತ ಆಹಾರದಿಂದ ಬರುವಂತ ರೋಗಗಳ ಬಗ್ಗೆ ಯಾವುವು ಮತ್ತು ಅವುಗಳ ಲಕ್ಷಣ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್?
0: ಸರ್ ಸರ್, ಈಗ ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ, ಇದು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳೇ ಹೌದು. ಇದರಲ್ಲಿ ಮೇನ್ ಟೈಫಾಯ್ಡ್ ಮತ್ತು ಹೆಪಟೈಟಿಸ್ ಎ ಅಂತ ನಾವು ಕರಿತೀವಿ, ಆಮೇಲೆ ಕಾಲ್ರಾ, ಈ ಮೂರು ರೋಗಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್. ಇದರಲ್ಲಿ ಟೈಫಾಯ್ಡ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗ. ಇದು ಸಾಲ್ಮೋನೆಲ್ಲ ಟೈಫಿ ಮತ್ತು ಸಾಲ್ಮೋನೆಲ್ಲ ಪ್ಯಾರಾಟೈಫಿ ಅನ್ನುವಂತ ಬ್ಯಾಕ್ಟೀರಿಯಾದಿಂದ ಇದು ಟೈಫಾಯ್ಡ್ ರೋಗ ಬರುತ್ತೆ. ಇದರಲ್ಲೂ ಕೂಡ ಮೇನ್ಲಿ ಲಕ್ಷಣಗಳ ಬಗ್ಗೆ ಹೇಳ್ಬೇಕಂದ್ರೆ, ಹೈ ಗ್ರೇಡ್ ಫೀವರ್ ಇರುತ್ತೆ ಸರ್, ತಲೆನೋವು, ಪೇಷಂಟ್ಗೆ ವಾಂತಿ ಆಗ್ಬಹುದು, ಮೈಕೈ ನೋವಾಗುತ್ತೆ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಮೈ ಮೇಲೆ ಒಂದು ಗಾದ್ರಿ, ರ್ಯಾಶ್ ಅಂತೀವಲ್ಲ ನಾವು, ರ್ಯಾಶಸ್ ಕೂಡ ಹೇಳ್ಬಹುದು ಸರ್. ಆಮೇಲೆ ಎರಡನೇದಾಗಿ ಹೆಪಟೈಟಿಸ್ ಎ ಬಗ್ಗೆ ಹೇಳ್ಬೇಕಂದ್ರೆ, ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಇದು ಒಂದು ರೋಗ. ಇದು ಕೂಡ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವಿಸುವುದರಿಂದ ಬರುತ್ತೆ. ಇದು ಹೆಪಟೈಟಿಸ್ ಎ ಅನ್ನೋದು ಒಂದು ವೈರಸ್ ಸರ್. ಇದು ಆಗ್ಲೇ ನಾನು ಹೇಳಿದೆ, ಟೈಫಾಯ್ಡ್ ಬರುವುದು ಬ್ಯಾಕ್ಟೀರಿಯಾದಿಂದ, ಇದು ಹೆಪಟೈಟಿಸ್ ಎ ಬರುವುದು ಒಂದು ವೈರಸ್ ಇಂದ, ಇದು ವೈರಸ್. ಸೊ ಇದರಲ್ಲಿ ಮೇನ್ ಲಕ್ಷಣಗಳ ಬಗ್ಗೆ ಹೇಳ್ಬೇಕಂದ್ರೆ, ಹಸಿವೆ ಕಡಿಮೆ ಆಗ್ತದೆ ಸರ್, ರೋಗಿಗೆ ಹಸಿವು ಆಗಲ್ಲ. ಆಮೇಲೆ ನಾಸಿಯಾ ಅಂದ್ರೆ ವಾಂತಿಯ ಒಂದು

0: ಮಾಡೋ ತರ ಅನಿಸ್ತದ ಅವಂಗ. ಕೆಲವೊಂದು ಸಂದರ್ಭಗಳಲ್ಲಿ ವಾಂತಿ ಅತಿಯಾದ ಬಂದಾಗ ಆಗೋದು ಒಂದ್ ಬೇರೆ, ನಾಸಿ ಅಂದ್ರೆ ವಾಂತಿ ಬಂದಂಗ ಆಗುತ್ತೆ ಸರ್. ಒಮ್ಮೆ ಕೆಲವೊಂದ್ಸಲ ವಾಂತಿ ಆಗ್ತದ, ಆಮೇಲೆ ಹೊಟ್ಟೆ ನೋವು ಇರುತ್ತೆ ಸರ್ ಇದ್ರಾಗ, ಅಬ್ಡಾಮಿನಲ್ ಪೇನ್. ಆಮೇಲೆ ಇನ್ನೂ ಸೀರಿಯಸ್ ಆತಪ್ಪ ಅಂದ್ರೆ ಜಾಂಡಿಸ್, ಕಾಮಾಲಿ ಅಂತ ಏನ್ ಕರಿತೀವಲ್ಲ, ಆ ಒಂದು ಕಾಮಾಲಿ ಬರುವಂತ ಸಾಧ್ಯತೆ ಕೂಡ ಇದರಲ್ಲಿ ಇರ್ತದ ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಬಂದ್ಬಿಟ್ಟು ಕಾಲೆರಾ ಸರ್. ಕಾಲೆರಾ ಕೂಡ ಅದು ಒಂದು ಗಂಭೀರ ರೋಗನೇ. ಇದರಲ್ಲಿ ಇದು ಕೂಡ ಒಂದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲೆರೆ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಇದು ರೋಗವಾಗಿದೆ. ಇದರಲ್ಲೂ ಕೂಡ ಏನದ ಫೀವರ್ ಇರುತ್ತೆ ಸರ್ ಪೇಷಂಟ್ಗೆ. ಮೇನ್ ಇದು ಕಾಲ್ರಾವನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬಹುದಂದ್ರೆ, ಡಯೇರಿಯಾ ಇರುತ್ತೆ ಸರ್, ಲೂಸ್ ಮೋಷನ್, ಬೇದಿ. ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ರೈಸ್ ವಾಟರ್ ಸ್ಟೂಲ್ಸ್ ಅಂತ ಕರಿತೀವಿ ನಾವು. ಈ ಅಕ್ಕಿ ಗಂಜಿ ತರ ಪೇಷಂಟ್ ಮಲವಿಸರ್ಜನೆ ಶುರು ಆಗುತ್ತೆ. ಇದು ಮೂರು
1: ಲಕ್ಷಣಗಳು ಸರ್. ಇವೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ನಾವು ಅದನ್ನ ಕಾಲ್ರಾ
0: ಅಂತ ಹೇಳ್ಬೋದು ಸರ್.
1: ಹೇಳ್ಬೋದು.
0: ಎಸ್ ಸರ್.
1: ಮತ್ತೆ ಈಗ ನಾವು ಬೇಸಿಗೆಯನ್ನು ಮುಗಿಸಿ ಈ ಮಳೆಗಾಲದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಈ ಮಳೆಗಾಲದಲ್ಲಿ ನೆಗಡಿ ಮತ್ತೆ ಫ್ಲೂ ಮತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡಬಹುದಲ್ಲ ಸರ್?
0: ಎಸ್ ಸರ್. ಇವಾಗ ನಾವು ನೀವು ಕೇಳಿದಂಗೆ ಇವಾಗ ನಾವು ಏರ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ ಸರ್. ಇವೆಲ್ಲ ಗಾಳಿಯಿಂದ ಹರಡುವಂತ ರೋಗಗಳು ಸರ್ ಇವು. ಈಗ ಮನುಷ್ಯ ಕೆಮ್ಮಿದಾಗ, ಸೀನಿದಾಗ ಆ ವೈರಸ್, ಆ ಬ್ಯಾಕ್ಟೀರಿಯಾ ಅದು ಗಾಳಿಯಲ್ಲಿ ಎಲ್ಲ ಕಡೆ ಪಸರಿಸಿಬಿಡ್ತದೆ ಸರ್. ಅಲ್ಲಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿ ಅದನ್ನ ಉಸಿರಾಟದ ಮೂಲಕ ಅವನು ತನ್ನೊಳಗೆ ಇದು ಹೇಳ್ಕೊಂಡಾಗ ಶ್ವಾಸಕೋಶದ ಮುಖಾಂತರ ಅವನಿಗೆ ಅದು ರೋಗ ಬರೋದು ಸಾಮಾನ್ಯ. ಈಗ ನಾನು ಹೇಳಿದ್ವಿ ನೆಗಡಿ, ಕಾಮನ್ ಕೋಲ್ಡ್ ಅಂತ ಕರಿತೀವಿ ಸರ್ ನಾವು ನೆಗಡಿ. ಈ ಮಳೆಗಾಲ ಶುರು ಆತಪ್ಪ ಅಂದ್ರೆ ಎಲ್ಲರಿಗೂ, ಸಣ್ಣ ಮಕ್ಕಳಿಗಿರ್ಬೋದು, ವಯಸ್ಕರಿಗಿರ್ಬೋದು, ಎಲ್ರಿಗೂ ಕೂಡ ನೆಗಡಿ ಬರೋದು ಸಾಮಾನ್ಯ. ಇದು ಒಂದು ಸಾಮಾನ್ಯ ವೈರಸ್ ನಿಂದ ಬರುವಂತ ಕಾಯಿಲೆ ಇದೆ ಸರ್ ಇದು. ಆದ್ರೆ ಇದು ಹೈಲಿ ಕಂಟೇಜಿಯಸ್. ಕಂಟೇಜಿಯಸ್ ಅಂದ್ರೆ ಹೈಲಿ ಸಾಂಕ್ರಾಮಿಕ ರೋಗ ಇದು. ಇದು ಒಬ್ಬರಿಗೂ, ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ತುಂಬಾ ಅಧಿಕವಾಗಿರ್ತದೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಸರ್, ಮತ್ತೆ ವಯಸ್ಕರಲ್ಲಿ, ಈ ವೃದ್ಧರು ಇರ್ತಾರಲ್ಲ ಅವರಲ್ಲಿ ಕೂಡ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ರೋಗಗಳು ಅವರಿಗೆ ಬಾಧಿಸುವುದು ಅತ್ಯಂತ ಸರ್ವೇ ಸಾಮಾನ್ಯ. ಆಮೇಲೆ ಇನ್ನೊಂದು ಫ್ಲೂ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಫ್ಲೂ ಕೂಡ ಒಂಥರ ಅದು ಕಾಮನ್ ಕೋಲ್ಡ್ ತರಾನೇ, ಬಟ್ ಅದು ಸ್ವಲ್ಪ ಸಿವಿಯರ್, ಗಂಭೀರ ರೂಪದಲ್ಲಿ ಇರುವಂತದಕ್ಕೆ ನಾವು ಫ್ಲೂ ಅಂತ ಕರಿತೀವಿ. ಇದು ಕೂಡ ಹರಡುವುದು ಗಾಳಿಯ ಮುಖಾಂತರನೇ. ರೋಗಿ ಸೀನಿದಾಗ, ಕೆಮ್ಮಿದಾಗ ಅಥವಾ ಉಗುಳಿದಾಗ ಅವನ ಒಂದು ಏನು ಇದು ಇರ್ತಲ್ಲ, ಡ್ರಾಪ್ಲೆಟ್ಸ್ ಅಂತೀವಿ ಸರ್, ಡ್ರಾಪ್ಲೆಟ್ ಇನ್ಫೆಕ್ಷನ್, ಅದರ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳು ಸರ್ ಇವೆರಡು.
1: ಮತ್ತೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಮಳೆಗಾಲದಲ್ಲಿ ಹೊಲದಲ್ಲಿ ಗಾಳಿಗೆ ಜೋರಾದ ಗಾಳಿ ಸಂದರ್ಭದಲ್ಲಿ ವಿದ್ಯುತ್ತಿನ ವೈರ್ಗಳು ಕಟ್ ಆಗಿರ್ತವೆ, ಆಮೇಲೆ ವೋಲ್ಟೇಜ್ ವೇರಿಯೇಷನ್ ಆಗ್ತಾ ಇರ್ತದೆ. ಮತ್ತೆ ಈಗ ಮಳೆ ಆಯ್ತಂದ್ರೆ ಹೊಲದಲ್ಲಿ ಸ್ವಲ್ಪ ಹೊಲ ಮತ್ತು ಹೊಲದ ಸುತ್ತಮುತ್ತು ಹಚ್ಚ ಹಸಿರಾಗಿರೋದ್ರಿಂದ ಸ್ನೇಕ್ ಬೈಟ್ ಆಗುವಂತ ಚಾನ್ಸಸ್ ಇರ್ತದೆ. ಹಿಂಗೆಲ್ಲ ಇದ್ದಾಗ ಸ್ವಲ್ಪ ರೈತರಿಗೆ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು, ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ ಸರ್?
0: ಎಸ್ ಸರ್, ಒಳ್ಳೆ ಪ್ರಶ್ನೆ ಸರ್. ಸರ್, ಈಗ ಮಳೆಗಾಲದಲ್ಲಿ ನಾನು ಇದುವರೆಗೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ, ಇನ್ನು ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೆಯದು. ಮಳೆಗಾಲದಲ್ಲಿ ಕೆಲವೊಂದು ಸಂಭವಿಸಬಹುದಾದ ಕೆಲವೊಂದು ಇತರೆ ಅಪಾಯಗಳಂತ ಹೇಳ್ತೀವಿ ನಾವು. ಅದರಲ್ಲಿ ಮೊದಲೇದಾಗಿ ತಾವು ಹೇಳಿದ್ರೆ ಸಿಡಿಲು. ಈ ಮಳೆ ಶುರು ಆತಪ್ಪ ಅಂದ್ರೆ ಸಿಡಿಲು ಗುಡುಗಂತೂ ಕಾಮನ್ ಆಗಿ ಬಂದೇ ಬರುತ್ತೆ ಸರ್. ಆ ಗುಡುಗು ಮಿಂಚಿನ ಸಮಯದಲ್ಲಿ ನಾವು ಗಿಡಗಳ ಕೆಳಗೆ ನಿಂದಿರಬಾರ್ದು ಸರ್. ಆಮೇಲೆ ಬಯಲು ತೆರೆದ ಮೈದಾನದಲ್ಲಿ ಕೂಡ ನಿಲ್ಬಾರ್ದು. ಸಾಧ್ಯದಷ್ಟು ಅಲ್ಲಿ ಯಾವ್ದಾದ್ರೆ ಮನೆ ಅದು ಇದ್ರೆ ಅಲ್ಲಿ ಹೋಗಿ ನಾವು ಶೆಲ್ಟರ್ ಪಡ್ಕೋಬೇಕು. ಯಾಕಂದ್ರೆ ಈ ಮಿಂಚ್ ಏನಿರುತ್ತಲ್ಲ ಅದರಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಇರುತ್ತೆ ಸರ್. ಆ ಹೈ ವೋಲ್ಟೇಜ್ ಕರೆಂಟ್ ಏನಾದ್ರೂ ಅದಕ್ಕೆ ಮನುಷ್ಯನಿಗೆ ತಾಗ್ತಪ್ಪ ಅಂದ್ರೆ ಸಡನ್ ಸ್ಪಾಟ್ ಡೆತ್ ಆಗೋ ಚಾನ್ಸ್ ಇರ್ತದೆ. ನಾವು ನೀವು ನೋಡ್ತೀವಿ ಟಿವಿದಲ್ಲಿ, ಪೇಪರಲ್ಲಿ ಅಷ್ಟೊಂದು ಕುರಿಗಳು ಸತ್ತು, ರೈತರು ಸತ್ತರು ಅಂತ ಅದನ್ನ ನಾವು ನೋಡ್ತಾ ಇರ್ತೀವಿ. ಅದು ಆಗ್ಬಾರ್ದಂದ್ರೆ ವಿ ಶುಡ್ ಟೇಕ್ ಕೇರ್ ದಟ್ ನಾವು ಗಿಡದ ತಳಗೆ ನಿಂದಿರಬಾರ್ದು, ಆಮೇಲೆ ತೆರೆದ ಮೈದಾನದಲ್ಲಿ ನಿಲ್ಬಾರ್ದು ಸರ್. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ವಿದ್ಯುತ್ ಆಘಾತಗಳು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಆಗ್ತಾವ. ಈ ಮಳೆ ಬಂತಪ್ಪ ಅಂದ್ರೆ ಗಾಳಿ ಬೀಸೋದು ಕಾಮನ್ ಸರ್. ಬಿರುಗಾಳಿ ಬೀಸಿದಾಗ ಏನಾಗ್ತದೆ, ಇವು ಗಿಡಗಳು, ದೊಡ್ಡ ದೊಡ್ಡ ಗಿಡಗಳು ಬೇರ್ಗಳು ಸಡ್ಲ್ ಆಗಿರೋದ್ರಿಂದ ಅವು ಬೀಳ್ತಾವ. ಲೈಟ್ ಕಂಬಗಳು, ಈ ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಬೀಳುವಂತ ಸಾಧ್ಯತೆ ಇರ್ತದೆ. ಅದು ಬಿದ್ದಾಗ ಏನಾಗ್ತದೆ, ಆ ವೈರ್ಗಳಲ್ಲಿ ಅವೆಲ್ಲ ಲೈವ್ ವೈರ್ ಸರ್, ಲೈವ್ ವೈರ್ಸ್ ಅಲ್ಲಿ ಕರೆಂಟ್ ಪಸರಿಸ್ತದೆ ಇರ್ತದೆ ಅದ್ರಾಗ. ಸೊ ಅದು ಅಲ್ಲಿ ಕೆಳಗಡೆ ಯಾರೇ ನಿಂತಿದ್ರೆ ಅಂತೂ ಇಮಿಡಿಯೇಟ್ಲಿ ಅವರಿಗೆ ಅದರಿಂದ ಆಘಾತ ಆಗೋದು ಸಹಜ. ಆಮೇಲೆ ಚಿಕ್ಕ ಮಕ್ಕಳು, ನಾವು ಪೇರೆಂಟ್ಸು ಕೆಲವೊಂದ್ಸಲ ಗೊತ್ತಿರಲ್ಲ, ಮಕ್ಕಳೆಲ್ಲ ಆಡಕ್ ಹೋಗಿರ್ತಾವು, ಗೊತ್ತಿರಲಾರ್ದನೆ ಅಂತ ತಂತಿ ಮುಟ್ಟಿದ್ರಪ್ಪ ಅಂದ್ರೆ ವಿದ್ಯುತ್ ಆಘಾತವಾಗಿ ಅವು ಸಾವು ಸಂಭವಿಸಬಹುದು. ಇದರಿಂದ ಜನರು ಎಚ್ಚೆತ್ತುಕೋಬೇಕು ಸರ್. ಆಮೇಲೆ ತುರ್ತು ಸಂದರ್ಭದಾಗ 1912 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಅವರಿಗೆ ಒಂದು ಆಂಬ್ಯುಲೆನ್ಸ್ ಸಹಕಾರ ಸಿಗ್ಬೋದು ಸರ್, ಬರಬಹುದು. ನೆಕ್ಸ್ಟ್ ರಸ್ತೆ ಅಪಘಾತಗಳು, ಮಳೆಗಾಲ ಶುರು ಆತಪ್ಪ ಅಂದ್ರೆ ರಸ್ತೆ ಅಪಘಾತಗಳು ಕೂಡ ಸಾಮಾನ್ಯವಾಗಿ ನಾವು ದಿನ ಆಸ್ಪತ್ರೆ ಹೋಗಿ ನೋಡ್ತೀವಿ ಸರ್. ಕ್ಯಾಜುವಲಿಟಿ ಒಳಗೆ ಇವೇ ಪೇಷಂಟ್ ಹೆಚ್ಚಿನ ಸಂಖ್ಯೆ ಇವೇ ಪೇಷಂಟ್. ಏನಂದ್ರೆ ಮಳೆ ಶುರು ಆತಪ್ಪ ಅಂದ್ರೆ ರೋಡ್ ಮೇಲೆ ನೀರು ಬಂದು ರೋಡ್ ಸ್ಲಿಪ್ರಿ ಆಗ್ತದೆ, ಅದು ಜಾರ್ತಿರ್ತದೆ ಸರ್. ಸೊ ಈಗ ವೆಹಿಕಲ್ಸ್ ಫಾಸ್ಟ್ ನಾವು ಜೋರಾಗಿ ವೆಹಿಕಲ್ ರನ್ ಮಾಡಿದ್ರೆ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಹೆಚ್ಚಿರ್ತದೆ. ಅದರಿಂದ ಸ್ಕಿಡ್ ಆಗಿ ಬಿದ್ದು ತಲೆಗೆ ಪೆಟ್ಟಾಗಿ ಜೀವಕ್ಕೂ ಅಪಾಯನೂ ಆಗಬಹುದು. ಸೊ ಅದಕ್ಕೆ ವಾಹನ ಸವಾರರು ಟೂ ವೀಲರ್ಸ್ ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕಂತ ಒಂದು ಕಿವಿ ಮಾತು ಹೇಳ್ಬಹುದು. ಆಮೇಲೆ ಕಾರ್ನಾಗ ತಿರುಗಾಡೋರು ಸೀಟ್ ಬೆಲ್ಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು ಸರ್. ಆಮೇಲೆ ನೆಕ್ಸ್ಟ್

0: ತಾವು ಹೇಳಿದ್ರಿ ಹಾವು ಕಚ್ಬೋದು ಅಂತೇಳಿ. ಈಗ ನೋಡಿ ಸರ್, ಮಳೆ ಶುರುವಾತಪ್ಪ ಅಂದ್ರೆ ಹಾವುಗಳು ಯೂಶ್ವಲಿ ಬಿಲದಾಗಿರ್ತಾವ ಒಳಗೆ.
1: ಹೌದು
0: ಮಳೆ ಶುರುವಾತಪ್ಪ ಅಂದ್ರೆ ಒಳಗಡೆ ತೇವಾಂಶ ಹೆಚ್ಚಾಗಿ ಹ್ಯುಮಿಡಿಟಿ ಜಾಸ್ತಿ ಆಗಿ ಅವು ಗಾಳಿಗೆ ಹೊರಗೆ ಬರಕ್ ಬಯಸ್ತಾವೆ. ಅವು ಹೊರಗೆ ಬಂದು ಅಂದ್ರೆ ಅವು ಕಡಿದು ಮನುಷ್ಯರಿಗೆ ಹಾನಿ ಉಂಟು ಮಾಡೋ ಸಾಧ್ಯತೆ ಕೂಡ ಇರ್ತದೆ ಸರ್. ಈಗ ಹಾವು ಕಡಿತದ ಬಗ್ಗೆ ಸ್ವಲ್ಪ ತಮಗೆ ಹೇಳ್ಬೇಕಂದ್ರೆ ಸರ್, ನಾನು ಸಾಧ್ಯದಷ್ಟು ನಾವು ಮನೆಯೊಳಗೆ ಅಥವಾ ಹೊಲದಲ್ಲಿ ನೆಲದ ಮ್ಯಾಗ ಮಲ್ಕೋಬಾರ್ದು, ಕಾಟ್ ಮೇಲೆ ಮಲ್ಕೋಬೇಕು. ಆಮೇಲೆ ಸಾಧ್ಯದ ಸೊಳ್ಳೆ ಪರದೆ ಬಳಸೋದ್ರಿಂದ ಹಾವು ಕಡಿತದಿಂದ ತಪ್ಸ್ಕೋಬಹುದು. ನಿಮಗಿದು ಆನ್ಸರ್ ವಿಚಿತ್ರ ಅನಿಸ್ಬೋದು, ಬಟ್ ಯಾವ ತರ ಅಂದ್ರೆ ಸೊಳ್ಳೆಗಳಿಂದ ನಾವು ಸೊಳ್ಳೆ ಪರದೆ ಬಳಸೋದ್ರಿಂದ ಸೊಳ್ಳೆ ಕಚ್ಚೋದ್ರಿಂದ ಬಚಾವ್ ಆಗ್ಬೋದು, ಆದ್ರೆ ಹಾವು ಕಚ್ಚೋದ್ರಿಂದ ಬಚಾವ್ ಆಗ್ಬೋದು ಅದನ್ನ ಪ್ರಾಪರ್ಲಿ ಯೂಸ್ ಮಾಡಿದ್ರೆ. ಅದು ಏನ್ ಮಾಸ್ಕಿಟೊ ನೆಟ್ ಏನಿರುತ್ತಲ್ಲ, ಅದ್ರದ್ದು ಎಜ್ ಇರುತ್ತಲ್ಲ, ಅದನ್ನ ನಾವು ಗಾದಿ ಕೆಳಗೆ ಪೂರ ಸಿಗಿಸ್ಬಿಟ್ರೆ ಒಳಗಡೆ ವಿಷ ಜಂತುಗಳು ಬರೋ ಚಾನ್ಸ್ ಇರಲ್ಲ.
1: ಹೌದು,
0: ಇದು ಜನರು ತಿಳ್ಕೊಬೇಕು ಸರ್. ಆಮೇಲೆ ಇನ್ನೊಂದು, ಹಾವು ಕಡಿದಾಗ ಜನರು ಮೂಢನಂಬಿಕೆಗೆ ಯಾವ ರೀತಿ ಒಗ್ಗಿಕೊಂಡಾರಪ್ಪ ಅಂದ್ರೆ, ಅವ್ರು ಫಸ್ಟ್ ಹೋಗೋದೇನೆ ಟ್ರೆಡಿಷನಲ್ ಹೀಲರ್ಸ್ ಕಡೆ ಹೋಗ್ತಾರೆ ಸರ್, ನಾಟಿ ವೈದ್ಯರ ಕಡೆ ಅಥವಾ ಮಂತ್ರವಾದಿ ಕಡೆ ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ಆಮೇಲೆ ನಮ್ಮ ಆಸ್ಪತ್ರೆಗೆ ಬರ್ತಾರ ಅವ್ರು. ನಾವು ಸಾಕಷ್ಟು, ನಾನು ಮೊದಲೆಲ್ಲ ಹೊಳೆದಂಡಿ ಕೆಲಸ ಮಾಡೀನಿ ಸರ್, ಗಲಗಲಿ ಅಂತ ಬಿಳಿಗಿ ತಾಲೂಕ್ನಾಗ, ಅಲ್ಲಿ ಸಾವಿರಾರು ನಾವು ಹಾವು ಕಡದ ಪೇಷಂಟ್ ನೋಡಿವಿ. ಅಲ್ಲಿ ನಮ್ಮ ಕಡೆ ಬರೋದ್ರಾಗ ಎಷ್ಟೋ ಪೇಷಂಟ್ ಪ್ರಾಣ ಪಕ್ಷಿ ಹರೇ ಹೋಗಿರ್ತೈತೆ ಸರ್. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಕಿವಿ ಮಾತು ಹೇಳೋದು ಏನಂದ್ರೆ, ಈಗ 95% 95% ಹಾವುಗಳು ವಿಷ ಇರಂಗಿಲ್ಲ ಸರ್. ಓನ್ಲಿ 5% ಸ್ನೇಕ್ಸ್ ಆರ್ ಪಾಯ್ಸನಸ್. ಅದರಲ್ಲಿ ಮೇನ್ ಆಗಿ ಬರೋದು ನಮ್ಮ ಕೋಬ್ರಾ ನಾಗರಾವು, ಆಮೇಲೆ ವೈಪರ್ ಅಂತ ಬರುತ್ತೆ. ಇವೆರಡೂ ವಿಷ ತುಂಬಾ ಅಪಾಯಕಾರಿ ವಿಷ ಸರ್ ಇದು. ಸೊ ಆದ್ರಿಂದ ಈ ತರ ಹಾವು ಕಡದಾಗ ದಯಮಾಡಿ ಪೇಷಂಟ್ ಅನ್ನ ಹೆಚ್ಚು ಮೂಮೆಂಟ್ ಮಾಡಬಾರ್ದು ಸರ್. ಆ ಮೂಮೆಂಟ್ ಮಾಡೋದ್ರಿಂದ ಅದು ಹಾವಿನ ವಿಷಯ ಏನದಲ್ಲ, ರಕ್ತದಲ್ಲಿ ಇನ್ನು ಹೆಚ್ಚಿಗೆ ಅದು ಸ್ಪ್ರೆಡ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ. ಫಸ್ಟ್ ಆ ಪೇಷಂಟ್ ಅನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಮ್ಮಿಡಿಯೇಟ್ಲಿ ಹತ್ತಿರವಿರುವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಅದರಲ್ಲೂ ಕೂಡ ವೆಂಟಿಲೇಟರ್ ವ್ಯವಸ್ಥೆ ಇರುವಂತ, ವೆಂಟಿಲೇಟರ್ ಅಂದ್ರೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್, ಕೃತಕ ಉಸಿರಾಟ ನೀಡುವಂತ ಒಂದು ಮಷಿನ್ ಅದು. ಅದು ಯಾವ ಆಸ್ಪತ್ರೆಯಲ್ಲಿ ಇರ್ತದಲ್ಲ ಅಂತಲ್ಲಿ ಕರ್ಕೊಂಡು ಹೋದ್ರೆ ಪೇಷಂಟ್ ಅನ್ನು ನಾವು ಉಳಿಸಬಹುದು ಸರ್.
1: ಉಳಿಸಬಹುದು
0: ಸರ್.
1: ಮತ್ತೆ ಈಗ ಇಷ್ಟೆಲ್ಲ ಹೇಳಿದ್ರೆ, ಈಗ ಮಳೆಗಾಲ ಪ್ರಾರಂಭವಾಗಿದೆ, ಈಗ ನಾವು ನೀವು ನೋಡ್ತಾ ಇದ್ದೀವಿ ಹೆಚ್ಚಾಗಿ ಮಳೆ ಸಾಕಷ್ಟು ಆಗ್ತಾ ಇದೆ. ಈಗ ಕೊನೆಯದಾಗಿ ಈಗೇನು ರೈತ ಬಾಂಧವರೇನು ಅಂದ್ರೆ, ಹೊಲದಲ್ಲೇ ಮನೆಯನ್ನ ಕಟ್ಕೊಂಡು ಇಡೀ ತಮ್ಮ ಕುಟುಂಬದ ಜೊತೆಗೆ ಹೊಲದಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ, ಅಂತವರಿಗೆ ಒಂದು ಏನಾದರೂ ಕಿವಿ ಮಾತನ್ನ ಹೇಳ್ತೀರಿ? ಯಾವ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಜೀವನವನ್ನ ಸಾಗಿಸ್ಬೇಕು ಅಥವಾ ಆರೋಗ್ಯದ ಕುರಿತು ಕಾಳಜಿಯನ್ನು ವಹಿಸ್ಬೇಕು ಅಂತ ಹೇಳಿ
0: ಸರ್. ರೈತರ ಬಗ್ಗೆ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ಕೇಳಿದ್ರಿ. ರೈತರು ನಮ್ಮ ದೇಶದ ಬೆನ್ನೆಲುಬು. ಅವ್ರು ಇರ್ಲಿಕ್ಕಂದ್ರೆ ನಾವ್ ಯಾರು ಇವತ್ತ ಬದುಕುದ ಕಷ್ಟ ಇತ್ತು, ಊಟಾನೇ ಮಾಡೋದಾಗ್ತಿರ್ಲಿಲ್ಲ. ಸೊ ರೈತರಿಗೆ ಏನ್ ಹೇಳಬೇಕು ಬಯಸ್ತೀನಪ್ಪ ಅಂದ್ರೆ, ನಾನು ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಕೆಲವೊಂದು ಕಾಳಜಿಗಳನ್ನ ಅವ್ರು ವಹಿಸ್ಬೇಕಾಗ್ತದೆ. ಈ ಹೊಲದಲ್ಲಿ ಹುಲ್ಲು ಬೆಳೆದಿರ್ತದೆ ಸರ್, ದಟ್ಟವಾಗಿ ಹುಲ್ಲು ಬೆಳೆದಿರ್ತದೆ. ಯಾವ ವಿಷ ಜಂತು ಎಲ್ಲಿ ಕುಂತಿರ್ತಾವ ಅನ್ನೋದು ಗೊತ್ತಿರಲ್ಲ. ಸೊ ಹೊಲದಲ್ಲಿ ಹೋಗ್ಬೇಕಾದ್ರೆ ಬ್ಲೈಂಡ್ ಆಗಿ ಹೋಗಬಾರ್ದು. ಹಾಗೆ ಹೋಗೋ ಬದಲಿ ಸ್ವಲ್ಪ ಅವರು ಮೊದಲಲ್ಲಿ ಒಂದು ಒಂದು ಬಡಿಗೆ ತಗೊಂಡು ಏನು ಸ್ವಲ್ಪ ಹಿಂಗೆ ಅದನ್ನ ಆ ಹುಲ್ಲನ್ನು ಸೈಡ್ ಸರಿಸಿದ್ರೆ ಅವು ಏನಿದ್ರು ಹೋಗ್ಬಿಡ್ತಾವೆ, ಕಾಣಿಸ್ತದೆ. ಆಮೇಲೆ ರಾತ್ರಿ ಹೊಲದಾಗ ಯೂಶ್ವಲಿ ಏನಾಗ್ತದೆ, ನೀರು ಬಿಡ್ಲಿಕ್ಕೆ ಕರೆಂಟ್ ಯಾವಾಗ ಬರ್ತದೆ ಅವಾಗ ಅವ್ರು ಹೋಗ್ಬೇಕಾಗ್ತದೆ ಅಲ್ಲಿ ಮೋಟರ್ ಹತ್ರ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಕಂಪಲ್ಸರಿ ಅವ್ರು ಟಾರ್ಚ್ ಬೆಳಕ್ಕೆ ಹಿಡ್ಕೊಂಡೆ ಹೋಗ್ಬೇಕು ಅಲ್ಲಿ, ಯಾಕಂದ್ರೆ ಎಲ್ಲಿ ಏನು ಕುಂತಿರ್ತದೆ ಯಾರಿಗೂ ಗೊತ್ತಿರಂಗಿಲ್ಲ ಸರ್. ಇದನ್ನ ಮಾಡಿದ್ರೆ ಸಾಕಷ್ಟು ರೈತರು ಏನು ಇದರಿಂದ ಬಚಾವ್ ಆಗ್ಬಹುದು. ಆಮೇಲೆ ಕೆಲವೊಂದು ಈಗ ಇದು ಏನು ಬೆಳೆಗಳಿಗೆ ಅವರು ಕ್ರಿಮಿನಾಶಕ ಸಿಂಪಡಣೆ ಮಾಡ್ತಾರೆ ಸರ್. ಅಂತ ಕೇಸಸ್ ನಮ್ಮಲ್ಲಿ ಬರ್ತಾವ. ಏನ್ ಬರ್ತಾವ ಅಂದ್ರೆ ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಟು ಇನ್ಸೆಕ್ಟಿಸೈಡ್ಸ್. ಈಗ ಗಾಳಿ, ಈಗ ಆಷಾಢ ಇರೋದ್ರಿಂದ ಗಾಳಿ ಜಾಸ್ತಿ ಸರ್ ಈಗ. ಸೊ ರೈತರು ಸ್ಪ್ರೇ ಮಾಡುವಾಗ ಆ ಗಾಳಿಗೆ ವಿರುದ್ಧವಾಗಿ ಹೋಗ್ಬಾರ್ದು ಅವರು. ಅದ್ ಸ್ಪ್ರೇ ಮಾಡಿದ್ದೆಲ್ಲ ಅವ್ರ ಮುಖಕ್ಕೆ ಬಂದ್ಬಿಡ್ತದೆ, ಅಂತ ಬಹಳ ಕೇಸ್ ಬರ್ತಾವ ಸರ್ ನಮ್ಮಲ್ಲಿ. ಸೊ ಅದಕ್ಕೆ ಅವರು ಅದನ್ನ ಸ್ವಲ್ಪ ಸರಿಯಾಗಿ ಕೆಲಸ ಮಾಡಿದ್ರೆ ಅವರು ಇಂಥ ಅನಾಹುತಗಳಿಂದ ಅವರು ಬಚಾವ್ ಆಗ್ಬೋದು. ಮತ್ತೆ ಮೇನ್ ಇಲೆಕ್ಟ್ರಿಕ್ ಶಾಕ್, ಕರೆಂಟ್ ಶಾಕ್ ಹೊಡೆದು ಕೂಡ ಜಾಸ್ತಿ ಸರ್ ಇದು ಹೊಲದಾಗ ಕೆಲಸ ಮಾಡುವಾಗ. ಆ ಮೋಟರ್ ಚಾಲು ಮಾಡಕ್ ಹೋಗ್ತಾರೆ, ಪಾಪ ಅವ್ರು ನೋಡಿರಂಗಿಲ್ಲ, ಕಾಲಾಗ ವೈರ್ ಬಿದ್ದಿರ್ತದೆ. ಇಂಥವೆಷ್ಟೋ ಕೇಸಸ್ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನೋಡಿವಿ ಸರ್.
1: ಅಲ್ಲ, ಈಗ ನೀವು ಹೇಳಿದ್ರೆ ಒಂದಿಷ್ಟು ಈ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕೀಟನಾಶಕವನ್ನು ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ಅವರು ಪ್ರಿಕಾಷನ್ಸನ್ನು ತಗೋಬೇಕು ಅಂಥೇಳಿ. ಈಗ ಮಾರ್ಕೆಟಲ್ಲಿ ಏನಾದರೂ ರೈತರಿಗಾಗಿ ಅಂಥೇಳಿ ಹೊಲದಲ್ಲಿ ಈ ವಿದ್ಯುತ್ ಸ್ಪರ್ಶ ಆಗಬಾರ್ದು ಅಂಥೇಳಿ ಏನಾದರೂ ವಿಶೇಷವಾಗಿ ಪಾದರಕ್ಷೆಗಳು ಏನಾದರೂ ಅವೈಲೇಬಲ್ ಇದಾವೆ ಅಂತ?
0: ಗುಡ್ ಕ್ವಶನ್ ಸರ್. ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ ಸರ್ ನಾವು, ಅವ್ರ ಶಾಪ್ಸ್ ಎಲ್ಲ ಕಡೆ ಸಿಗ್ತಾವ ಸರ್, ಎಲ್ಲ ಊರಾಗ ನಿಮಗೆ. ಅಲ್ಲಿ ಕೇವಲ ಅದನ್ನೇ ಮಾರಾಟ ಮಾಡ್ತಾರೆ ಅವರು. ಅಲ್ಲಿ ಗಂಬೂಟ್ ಅಂತ ಸಿಗ್ತದೆ. ಗಂಬೂಟ್ ಅಂದ್ರೆ ಅದು ಆಲ್ಮೋಸ್ಟ್ ಮೊಣಕಾಲ್ ತನ ಕವರ್ ಮಾಡುವಂತ ಒಂದು ಇದು ಸರ್, ಶೂಸ್ ಅದು. ಅದನ್ನ ಹಾಕೊಂಡ್ರೆ ಅವರು ಹಾವು ಕಡಿತದನ್ನ ತಪ್ಸ್ಕೋಬಹುದು ಸರ್. ಕಡಿದ್ರು ಕೂಡ ಏನಾಗಲ್ಲ, ಅದು ಬೋಟ್ ಇರೋದ್ರಿಂದ. ಎರಡನೇದಾಗಿ ಗಾಗಲ್ಸ್ ಸಿಗ್ತಾವ, ಸ್ಪೆಷಲ್ ಗಾಗಲ್ಸ್ ಸರ್. ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡುವಾಗ ರೈತರು ಆ ಗಾಗಲ್ಸ್ ಹಾಕೊಂಡ್ರೆ ಕಣ್ಣಿಗೆ ಅವ್ರು ಪ್ರೊಟೆಕ್ಷನ್ ಕೊಡ್ಬಹುದು ಸರ್.
1: ಕಣ್ಣು ಕಾಪಾಡ್ಕೋಬಹುದು.
0: ಆಮೇಲೆ ಹೆಲ್ಮೆಟ್ ಸಿಗ್ತದೆ, ಸ್ಪೆಷಲ್ ಹೆಲ್ಮೆಟ್ ಸರ್.

0: ಅದು ಆ ಹೆಲ್ಮೆಟ್ ಪೂರ್ತಿ ಫೇಸ್ ಕವರ್ ಮಾಡ್ತದೆ ಅದು. ಇದನ್ನ ಅವ್ರು ಉಪಯೋಗ ಮಾಡಬಹುದು.
1: ಅಂದ್ರೆ ಮಾಸ್ಕ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ.
0: ಇಲ್ಲ, ಎಸ್ ಸರ್. ದೆನ್ ಗ್ಲೌಸ್ ಸಿಗ್ತಾವ ಸರ್, ಹ್ಯಾಂಡ್ ಗ್ಲೌಸ್. ಆ ಗ್ಲೌಸ್ ಹಾಕೊಳ್ಳೋದ್ರಿಂದ ಅವ್ರೇನು ಇದು ಎಲೆಕ್ಟ್ರಿಕ್ ಶಾಕ್ ಇದರಿಂದ ಬಚಾವ್ ಆಗ್ಬೋದು ಸರ್.
1: ಅವೆಲ್ಲ ರಬ್ಬರ್ ಇರೋದ್ರಿಂದ
0: ರಬ್ಬರ್ ಇರೋದ್ರಿಂದ ಪಾಸ್ ಆಗೋದಿಲ್ಲ ಸರ್. ಎಸ್,
1: ಇದರಿಂದನು ಜೀವವನ್ನು
0: ಕಾಪಾಡ್ಕೋಬಹುದು ಸರ್. ಈಗ ಸೊಳ್ಳೆಗಳಿಂದ, ಸೊಳ್ಳೆ ಕಚ್ಚೋದ್ರಿಂದ ಬರುವಂತ ರೋಗಗಳ ಬಗ್ಗೆ ನಾನು ಹೇಳಿದೆ ಸರ್. ಅವುಗಳಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಮೇನ್ ಹೆಡಿಂಗ್ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಸೊಳ್ಳೆ ಕಚ್ಚಲಾರ್ದಂಗ ಮಾಸ್ಕಿಟೋ ನೆಟ್ ಉಪಯೋಗ ಮಾಡ್ಬೇಕು ಮನೆಯಲ್ಲಿ ಕಂಪಲ್ಸರಿ. ಕಿಟಕಿಗಳಿಗೆಲ್ಲ ಮಾಸ್ಕಿಟೋ ನೆಟ್ ನಾವು ಹಾಕಿಸ್ಬೇಕು ಸರ್. ಆಮೇಲೆ ಈ ಸೊಳ್ಳೆ ಕಚ್ಚಲಾರ್ದಂಗ ಈ ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಅಂತ ಸಿಗ್ತಾವ ಅದನ್ನು ಬಳಸಬಹುದು. ಆಮೇಲೆ ಸಾಧ್ಯದಷ್ಟು ನಾವು ಪೂರ್ತಿ ಮೈ ಮುಚ್ಚುವಂತ ಬಟ್ಟೆ ಹಾಕೋಬೇಕು, ವೆರಿ ಇಂಪಾರ್ಟೆಂಟ್. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ, ವಯಸ್ಸಾದ ವೃದ್ಧರು ಕಟ್ಟಿ ಕುಂತು ಮಾತು ಹೇಳೋದು, ಹಟ್ಟಿ ಹೊಡೆಯೋದು ಕಾಮನ್ ಸರ್. ಅವ್ರು ಶೆಕೆ ಆಗ್ತದೆ ಅಂತ ಹೇಳಿ ಏನ್ ಮಾಡಿರ್ತಾರ, ಮೈ ಮೇಲೆ ಬಟ್ಟೆ ಇಲ್ಲದನ್ನ ಕುಂತಿರ್ತಾರ. ಅದು ಅದನ್ನ ತಪ್ಪಿಸ್ಬೇಕು ಸರ್. ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಮಕ್ಕಳಿಗೂ ಕೂಡ ಪೂರ್ತಿ ಮೈ ಮುಚ್ಚುವಂತ ಬಟ್ಟೆ ಹಾಕ್ಬೇಕು. ಇದರಿಂದ ಸೊಳ್ಳೆ ಕಚ್ಚೋದ್ರಿಂದ ನಾವು ತಪ್ಪಿಸ್ಬಹುದು. ನೆಕ್ಸ್ಟ್ ನೀರಿನಿಂದ, ಕಲುಷಿತ ನೀರು ಮತ್ತು ಕಲುಷಿತ ಆಹಾರದ ಬಗ್ಗೆ ಹೇಳಿದೆ ನಾನು. ಸಾಧ್ಯದಷ್ಟು ನಾವು ಕುದಿಸಿ ಆರಿಸಿದ ನೀರು ಕುಡಿಬೇಕು ಸರ್. ಈ ನೀರು ಕುದಿಸೋದಪ್ಪ ಅಂದ್ರೆ ಜನರಿಗೆ ಏನಾಗ್ಬಿಟ್ಟದ, ಒಂದ್ ಸ್ವಲ್ಪ ಬೆಚ್ಚ ಬಂದ್ಬಿಡ್ತಾರ, ಬಿಸಿ ಉಗುರು ಬೆಚ್ಚಗ. ಅದು ಮಾಡಿ ಯೂಸ್ ಇಲ್ಲ ಸರ್. ಅದು ಆ ಒಳಗಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸಾಯ್ಬೇಕಂದ್ರೆ ನೀರನ್ನ ಕಳಕಳ, ಉತ್ತರ ಕರ್ನಾಟಕದ ನಾವು ಕಳಕಳ ಕುದಿಯಂಗ ಕುದಿಸ್ ಅಂತ ಹೇಳ್ತೀವಿ. ಆ ತರ ನೀರು ಕುದಿಸಿ ಅದನ್ನ ಪೂರ್ತಿ ಆರಿಸಿ ಅದನ್ನ ನಾವು ಕುಡಿದೇವೆ ಅಂದ್ರೆ ಯಾವುದೇ ನೀರಿನ ಇದು ಕಲುಷಿತ ಆಹಾರದಿಂದ ಬರುವಂತ ರೋಗಗಳು ಬರುವುದಿಲ್ಲ. ಆಮೇಲೆ ಆಹಾರಗಳನ್ನ ಆದಷ್ಟು ಬಿಸಿದೇನೆ ನಾವು ಊಟ ಮಾಡೋದು ಒಳ್ಳೆಯದು. ಫ್ರಿಡ್ಜ್ನಾಗಿಟ್ಟು ಊಟ ಮಾಡೋದು ಸರಿಯಲ್ಲ. ಆಮೇಲೆ ನಾವು ಎಲ್ಲೇ ಹೊರಗೆ ಹೋದ್ರು ಕೂಡ ಆದಷ್ಟು ಮನೆಯಿಂದನೇ ನೀರು ಮತ್ತು ಆಹಾರ ತಗೊಂಡು ಹೋದ್ರೆ ಒಳ್ಳೇದು ಸರ್. ಆಮೇಲೆ ಆಹಾರವನ್ನು ಮುಚ್ಚಿಡಬೇಕು, ಅದ್ರ ಮೇಲೆ ನೊಣ ಬಂದು ಕುಂದ್ರೋದ್ರಿಂದ ಅದು ಬ್ಯಾಕ್ಟೀರಿಯಾ ಅದರಿಂದ ಅದು ಹರಡೋದ್ರಿಂದ ಇವೆಲ್ಲ ರೋಗಗಳು ಬರೋದು ಸಾಮಾನ್ಯ. ಇಷ್ಟು ನಾವು ಕೇರ್ ತಗೊಂಡು ಒಳ್ಳೇದು ಸರ್.
1: ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಮಳೆಗಾಲದಲ್ಲಿ ಕಂಡು ಬರುವ ರೋಗಗಳು ಮತ್ತು ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು ಸರ್. ತಮಗೂ ನನಗೆ ಇಲ್ಲಿವರೆಗೂ ಕರೆದು ಇದೊಂದು ಮಾಹಿತಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237044889 08 ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಕೇಳೋಣ ವಿಬಿಜಿ ರಾಮ್ಜಿ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರ್ಕಲ್ಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಅಣ್ಣ
3: ಶಂಕರಣ್ಣ
2: ನೋಡು, ನಾನು ಈದಪ್ಪವ ಮಳೆ ಸಿಕ್ಕಾಬಟ್ಟೆ ಕೈ ಕೊಡ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕಳ್ ತಿಂಗಳದು ವಾತಾವರಣ ನೋಡಿದ್ರೆ ಹಂಗೆ ಇತ್ತು. ನೋಡೀಗ ಮೊನ್ನೆಯಿಂದ ಪುನರಸಿ ಶುರುವಾಗಿ ಒಳ್ಳೆ ಮಳೆ ಆಯ್ತೈತೆ ನೋಡು.
3: ಒಳ್ಳೆ ಮಳೆ ಅಂತೀಯಲ್ಲ, ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ.
2: ಹೌದೌದೌದು, ಈಗ ನೀರು ಹಳ್ಳಕ್ಕೆ ಶುರುವಾಗೈತೆ. ಹಂಗಾಗಿ ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ, ಹಳ್ಳ ಕೊಳ್ಳೆಲ್ಲ ತುಂಬಿದ್ವು ಅಂತಂತ ಹೇಳಿ ವಿಚಾರವಾಗಿ ಹಿಂಗೆ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ನೋಡು, ಈ ಮಳೆನಾಗೆ ಉಸಿ ಕೆಲಸ ಪಲಸ ಮಾಡೋಕ್ಕೆ ತೊಂದರೆ ಆಯ್ತದೆ ಅಂತ ಅನ್ಕಂದಿದ್ದೆ. ಮತ್ತೆ ಜೀವನ ಮಾಡೋಕ್ಕೂ ಕಷ್ಟ ಆಯ್ತು, ಏನೋ ಹೊಲ ಪೊಲಕ್ಕೆಲ್ಲ ಹೋಗಕ್ಕಲ್ಲ ಅಂತ ಅನ್ಕಂದಿದ್ದೆ. ಈ ನಿಟ್ಟಾಗೆ ಉಸಿ ಈಗ ಏನೋ ಒಂದು ಹೊಸ ಸುದ್ದಿ ಬಂತು ಮೊನ್ನೆಯಿಂದ, ಅದಕ್ಕೆ ಈ ವಿಚಾರವ ನಿನಗೆ ಹೇಳೋಣ ಅಥವಾ ನಿಂಗೇನಾದ್ರು ಗೊತ್ತಿರೋ ತಿಳ್ಕೊಳ್ಳೋಣ ಅಂತಂತೇಳಿ ಬಂದೆ. ಈಗ ನೋಡು, ಈ ಮೊದ್ಲು ಅಂತ ಒಂದು 15-20 ವರ್ಷದಿಂದ ಹಿಂದಿಂದವ ಈ ನರೇಗಾ ಅಂತ ಒಂದು ಸ್ಕೀಮ್ ಇತ್ತು ನೋಡು,
3: ಎಂ ಜಿ ನರೇಗಾ ಅಂತ. ಅದೇ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅನ್ಕೊಂಡು,
2: ಅದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಯೋಜನೆ ಇತ್ತಲ್ಲ, ಅದೇ ಏನೋ ಈಗ 1ನೇ ತಾರೀಕಿಂದ ಬದಲಾವಣೆ ಮಾಡೋರು ಅಂತ.
3: ಬದಲಾವಣೆ ಮಾಡಿದ್ರು? ಅಯ್ಯೋ ಆಗ್ಲೇ ಇಲ್ಲವ, ಬಾರಿ ಬದಲಾವಣೆ ಮಾಡ್ಬೇಕು, ಹೊಸ ರೂಪ ಕೊಡ್ಬೇಕು ಅಂತ ಅನ್ಕೊಂಡು ಈಗ ನಮ್ ಕೇಂದ್ರ ಸರ್ಕಾರದವರು ಏನೇನು ಮಾಡಿ ಈಗ ವಿ ಬಿ ಜಿ ರಾಮ್ ಜಿ ಅಂತ ಅಂತ ಅನ್ಕೊಂಡು ಮೊನ್ನೆ ದಿವಸದಿಂದವ,
2: ಅದೇ 1ನೇ ತಾರೀಕಿಂದವ
3: 1ನೇ ತಾರೀಕಿಂದವ ಅನುಷ್ಠಾನವೇ ಆಗ್ಬಿಟ್ಟಿತ್ತು.
2: ಅಂದ್ರೆ ಈಗ ಅದು ಹೆಸರು ಬದಲಾವಣೆ ಆಯ್ತು ನೋಡಿ, ಅದು ವಿ ಬಿ ಜಿ ರಾಮ್ ಜಿ ಅಂತಂದ್ರೆ ವಿಕಸಿತ ಭಾರತ ಅಂತ.
3: ಹೌದು,
2: ವಿಕಸಿತ ಭಾರತ ಜಿ ರಾಮ್ ಜಿ ಅಂತ ಹೇಳಿ ಹೊಸದಾಗಿ ಒಂದು ಮಾಡ್ಕೊಬಿಟ್ಟು, ಈ ಮೊದಲು ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ ಅದ್ರೊಳಗಡೆ ಏನೆಲ್ಲ ಕಾರ್ಯಕ್ರಮ ಇದ್ದು ಅದಕ್ಕೋಸಿ ಒಂಚೂರು ಇನ್ನು ಹೊಸದಾಗಿ ಏನನ್ನು ಸೇರಿಸಿ ಮತ್ತೆ ಅನುಷ್ಠಾನ ಮಾಡ್ಬಿಟ್ಟವ್ರಂತ ನೋಡು.
3: ನೋಡು, ಹೊಸ ಬಂದ್ರು ಚೆನ್ನಾಗಿ ತಿಳ್ಕೊಬಿಡ್ತೇನೆ, ನನಗೆ ನಾನು ಅಪ್ಡೇಟ್ ಹಾಕಲ್ಲ ನೋಡು ಹಳೆದ್ರಲ್ಲೇ.
2: ಅದು ಏನಾಗ್ಬಿಡ್ತು ಅಂತಂದ್ರೆ, ಈ 1ನೇ ತಾರೀಕಿಂದ ಬಂತು, 1ನೇ ತಾರೀಕಿಂದ ಬಂತು ಅಂತ ಹೇಳಿ ಈ ರೇಡಿಯೋದಾಗೆ ಟಿವಿನಾಗೆ ಎಲ್ಲ ಬಂದ್ಬಿಡ್ತಾ,
3: ಸಿಕ್ಕಾಪಟ್ಟೆ ಬಂದ್ಕೊಂಡ್ಬಿಡು,
2: ಪೇಪರ್ನಾಗೂ ಬಂತಲ್ಲ, ಹಂಗಾಗಿ ಏನ್ ವಿಶೇಷ ಐತೆ ಅಂತ ನೋಡೋಣ ಅಂತ ಅನ್ಬಿಟ್ಟು ಹಂಗೆ ಹೊಸಿ ಕಣ್ಣಾಡ್ಸಿದ್ನ. ಹಂಗೆ ಮತ್ ನಿನ್ಗೂ ಎಲ್ಲ ವಿಚಾರ ತಿಳ್ಕೊಂಡಿರ್ತೀಯ, ಗೊತ್ತಿರ್ತದೆ.
3: ನೋಡು, ನಾನು ಅವಾಗ ತೋಟ ಮಾಡಿದ್ನ ಅದ್ರಲ್ಲೇ, ಅವಾಗೆಲ್ಲ ಕಡಿಮೆ ಇತ್ತು, ಕಡಿಮೆ ದುಡ್ಡು ಕೊಡೋರು, ಜೊತೆಗೆ ದುಡ್ಡುವೆ ಇದೆ ಕಡಿಮೆನೆ.
2: ಹೌದೌದು,
3: ಈ ತರ ಮಾಡ್ಕೊಂಡು ಮಾಡಿದ್ರು. ಈಗ ನೀನ್ ತೋಟ ಮಾಡುವಾಗ ಜಾಸ್ತಿ ಮಾಡ್ಬಿಟ್ಟವ್ರು.
2: ಅಂದ್ರೆ ಏನಾಗಿದೆ ಗೊತ್ತಾಣೆಯ, ಮೊದಲನೇದಾಗಿ ಶುರುವಾಯ್ತಲ್ಲ ಆಗ 175 ರೂಪಾಯಿ ದುಡ್ಡು ಕೊಡೋರು
3: ಆಗ
2: ಒಂದಿನಕ್ಕೆ. ಆಗ ನೋಡು, ಜಾಬ್ ಕಾರ್ಡ್ ಬೇರೆ ಮಾಡಿಸ್ಕೋಬೇಕಾಗಿತ್ತ, ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ 100 ದಿನ ಒಟ್ಟು ನಮ್ಗೆ ಕೂಲಿ ಕೊಡೋರು.
3: 100 ದಿವಸ ಪಂಚಾಯತಿ ವರ್ಷದಲ್ಲಿ
2: ಪಂಚಾಯತಿಯಿಂದವ 100 ದಿನ ಕೊಡೋರು, ಮತ್ತೆ 175 ರೂಪಾಯಿ ಇತ್ತು ಆಗ ಆರಂಭ ಆದಾಗ. ಆಮೇಲೆ ದಿನ ಕಳೆದಂಗೆ ಅದ ಉಸಿ ಹೆಚ್ಚಿಸ್ಕೊಂಡ್ ಬಂದ್ರು. ಆದ್ರೆ ನೋಡಿ, ಈಗ ಈ ವಿ ಬಿ ಜಿ ರಾಮ್ಜಿ ಐತಲ್ಲ, ಈ ಯೋಜನೆನಾಗೆ 300 ರೂಪಾಯಿ ಇದ್ದಿದ್ದು 327 ರೂಪಾಯಿಗೆ ಒಂದು ದಿನಕ್ಕೆ ಕೂಲಿಯ ಜಾಸ್ತಿ ಮಾಡೋರು ನೋಡು.
3: 27 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 300 ರೂಪಾಯಿ ಇತ್ತು, 327 ಮಾಡಿದ್ರು. ಅಂತಂದ್ರೆ ಹೊಸದ್ ಮಾಡಿದ್ ಒಂಥರ ಅನುಕೂಲ ಆಯ್ತು.
2: ಹೌದೌದು, ಈಗ 25 ದಿನ ಜಾಸ್ತಿ ಸಿಗ್ತದೆ. ಆತರ ಅಂತಂದ್ರೆ ಮೊದ್ಲು 100 ದಿನ ಇತ್ತು, ಈಗ 125 ದಿನ ಆಗೋಯ್ತು. ಅಲ್ಲಿಗೆ ನೋಡಿ, ಎರಡು ಮುಖ್ಯವಾದ ಬದಲಾವಣೆಗಳು. ಒಂದು, 100 ದಿನ ಇದ್ದಿದ್ದು 125 ದಿನ ಆಯ್ತು.
3: 25 ದಿವಸ 125 ದಿವಸ ಗ್ಯಾರಂಟಿ ಕೆಲಸ. ಕೆಲಸ ಇಲ್ದನೆ ಇದ್ರು ಅವ್ರಿಗೆ ದುಡ್ಡು ಅಂತೂ ಕೊಡ್ಬೇಕು.
2: ಆಮೇಲೆ ನೋಡು, ನೆನ್ಪ್ ಮಾಡಿದ್ ಒಳ್ಳೇದಾಯ್ತು. ಈಗ ಯಾವ ತರ ಅಂತಂದ್ರೆ, ಈಗ ಪಂಚಾಯತಿಯಿಂದ ನಂಗೇನಾದ್ರು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ನಿರುದ್ಯೋಗ ಭತ್ತೆನು ಕೊಡ್ತಾರಂತ ನೋಡು.
3: ಓ, ಅದೇ ಅದೇ, ಒಟ್ಟಿಗೆ 125 ದಿವಸ ಕೊಟ್ಬಿಡ್ಬೇಕು.
2: ಹೌದೌದೌದು,
3: ಯಾಕೆಂದ್ರೆ ಅವರು ಬದುಕ್ಬೇಕಲ್ಲ ಶಂಕರಣ್ಣ. ನೋಡು, ಇದು ಐತಲ್ಲ, ಇದು ಬಿ ಬಿ ಜಿ ರಾಮ್ಜಿ ಅಂತ ಹೇಳ್ಬಿಟ್ಟು, ಇದು ಇಡೀ ವಿಶ್ವದಲ್ಲೇ ಶಂಕರಣ್ಣ ಅತ್ಯಂತ ದೊಡ್ಡ ಉದ್ಯೋಗ ಭದ್ರತಾ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅಂತ ನೋಡು. ಇದು ಯಾಕೆ ಮಾಡೋರೆ ಅಂತ ಅಂತ ಅಂದ್ರೆ, ಈಗ ಅದು ಇದು ಕೆಲಸ ಗೊತ್ತಿರ್ತಾರಲ್ಲ ಶಂಕರಣ್ಣ, ನಿಮ್ಮಂತರು ಎಲ್ಲ ಹೋಗ್ಬಿಟ್ಟು ಹೆಂಗಾರು ಬದುಕಬಿಡ್ತಾರೆ.
2: ಕೌಶಲ್ಯ ತಿಳ್ಕೊಂಡಿರಂತ,
3: ಈಗ ಒಂದು ಬಡಗಿ ಕೆಲಸ ಮಾಡೋದಾಗ್ಬೋದು, ಚಿನ್ನ ಬೆಳ್ಳಿ ಕೆಲಸ ಮಾಡೋದಾಗ್ಬೋದು,
2: ಹೊಲಿಗೆ ಕೆಲಸ ಆಗಿರ್ಬೋದು,
3: ಯಾವ್ದೋ ಒಂದು ಕೆಲಸ ಗೊತ್ತಿದ್ದರು ಎಲ್ಲರೂ ಬದುಕತ್ತಾರೆ. ಕೆಲಸ ಇಲ್ಲ ಅಂತ ಅಂದ್ರೆ ಯಾರು ಕರೆಯಕ್ಲ್ವಾ? ಇದು ಒಂಥರ ಹೆಂಗೆ ಅಂತ ಅಂದ್ರೆ ಅಕೌಶಲ್ಯ ಕಾರ್ಮಿಕರು ಅಂತ ಅಂತ
2: ಅಂದ್ರೆ, ನನಗೆ ಯಾವ್ದೇ ತರದ ಕೆಲಸ ಗೊತ್ತಿಲ್ಲದಿದ್ರು ನಾನು ಏನ್ ಕೆಲಸ ಮಾಡ್ತೀನಿ ಆ ಕೆಲಸಕ್ಕೆ,
3: ಆ ಕೆಲಸಕ್ಕೆ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಸೃಷ್ಟಿ ಮಾಡ್ಬಿಟ್ಟು ಕೊಡ್ಬೇಕು. ನೋಡೋದು, ಸರ್ಕಾರದ್ದಾರು ಆಗಿರ್ಬೋದು, ಸಮಾಜದ್ದಾರು ಆಗಿರ್ಬೋದು, ಆಯ್ತಾ, ಯಾವ್ದು ಇಲ್ವಾ? ನಿನ್ನ ಮನೆ ತೋಟದಲ್ಲೇ ಹೊಲದಲ್ಲೇ ಅಲ್ಲೇನಾದ್ರು ಕೆಲಸ ಇದ್ದೋ ಅಂತ ಅಂತ ಅಂದ್ರೆ, ಬದ ಹಾಕಳ ಅಂತದ್ದು, ಹೊಸ ತೋಟ ಮಾಡ ಅಂತದ್ದು, ನೀನ್ ಅಡಿಕೆ ತೋಟ ಮಾಡ್ತೀಯೋ, ತೆಂಗಿನ ತೋಟ ಮಾಡ್ತೀಯೋ, ಆಮೇಲೆ ಮಾವಿನ ತೋಟ ಮಾಡ್ತೀಯೋ, ಇಂಥವಕ್ಕೆಲ್ಲ ಹೋಗುವೆ. ಆ ಒಂದು ಕೆಲಸ ಮಾಡ್ಕೊಳಕ್ಕೆ ನಿಮ್ಗೆ ದುಡ್ಡ ಕೂಡ ಅಂತ.
2: ಒಟ್ಟಾರೆ ಈಗ 125 ದಿನಕ್ಕೆ ನನಗೆ ಭದ್ರತೆ ಸಿಕ್ತಂಗ ಆಯ್ತು ನೋಡು.
3: ಭದ್ರತೆ ಸಿಕ್ತು 1 ವರ್ಷದಲ್ಲಿ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಅಂತ ಅನ್ಕೊಂಡು

0: ಕೊಡ್ತಾರೆ.
1: ಇಲ್ಲಿ
0: ಒಂದೇ ಇದಕ್ಕೆ ಏನು ಹೊರೆ ಇಲ್ಲ, ರಾಜ್ಯ ಸರ್ಕಾರದವ್ರು ಕೊಡಬೇಕು ಅಂತ ಏನಿಲ್ಲ, ಬರೀ ಕೇಂದ್ರ ಸರ್ಕಾರದವ್ರು ಕೊಡಬೇಕು ಅಂತ ಏನಿಲ್ಲ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಬ್ರು
1: ಸೇರಿಸಿ
0: ನಮ್ಗೆ ಒಟ್ಟು ಉದ್ಯೋಗ ಭದ್ರತೆನ ಮಾಡೋ ನಿಟ್ಟಿನಾಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಯೋಜನೆ ಅಂತ.
1: ಇದು ನನ್ನಂತರ ನಿನ್ನಂತರ್ಗಂತವೆ ಶಂಕರಣ್ಣ, ಹೇಳಿ ಮಾಡಿಸ್ದಂಗ ಐತೆ ನೋಡು. ಈಗ ನಮಗೆ ಬೇರೆ ಇನ್ ಯಾವ್ದು ಕೆಲಸ ಬರಕಲ್ವಾ? ಆಯ್ತಾ, ಈಗ ಏನ್ ನಮಗ್ ಬರ್ತದೋ, ನಮಗ್ ಬರೋದೇ ಹಾರೆ ಗುದ್ಲಿ ಕೆಲಸ ಆಯ್ತಾ, ಹೆಚ್ಚು ಜಾಸ್ತಿ ಅಂತ ಅಂತಂದ್ರೆ ನೇಗಿಲ್ ಕೆಲಸ. ಈಗ ನೇಗಿಲ್ಗಳು ಇಲ್ಲ, ಯಾಕಂದ್ರೆ ಆ ಕೆಲಸಕ್ಕೆಲ್ಲವ ಟ್ರಾಕ್ಟರ್ಗಳು ಬಂದ್ಬಿಟ್ಟವೆ. ಹಂಗಾಗಿ ನೋಡು, ಇದು ಏನ್ ಇವತ್ತು ಬಂದೈತೋ ವಿ ಬಿ ಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಇದ್ ಬಳಕೆ ಮಾಡ್ಕೊಂಡು ಒಂದ್ ವರ್ಷದಲ್ಲಿ 125 ದಿವಸ ಕೆಲಸ ಇಲ್ದೇ ಇದ್ರು ಹುಡಿಕಂಡು ಕೆಲಸ ಮಾಡ್ಬೇಕು. ಹುಡಿಕಂಡು ಕೆಲಸ ಮಾಡ್ಬಿಟ್ಟು ನೋಡು, ಒಳ್ಳೆ ಅನುಕೂಲ ಆಯ್ತದ.
0: ಈಗ ಮೊದ್ಲು ಏನಾಗ್ಯದು ಅಂತಂದ್ರೆ, ಈಗ ಮೊದ್ಲು ಈ ನರೇಗಾ ಇತ್ತಲ್ಲ, ಆಗವಸಿ ದುಡ್ಡು ಸರಿಯಾಗಿ ಹಾಕೋರು ಅಕೌಂಟ್ಗೆ, ಅದ್ರ ಸ್ವಲ್ಪ ವ್ಯತ್ಯಾಸ ಆಗದು ಅಂದ್ರೆ ಒಂದ್ 15 ದಿನಕ್ಕೋ 20 ದಿನಕ್ಕೋ ಒಂದ್
1: ತಿಂಗಳು.
0: ಈ ದಪ್ಪ ಇದ್ರನಾಗೆ 15 ದಿನದೊಳಗಡೆ ನಮ್ ಬ್ಯಾಂಕಿಗೆ ದುಡ್ಡು ಬಂದ್ ಬಿದ್ಬಿಡ್ತದ ನೋಡು.
1: ಬಂದೇ ಬರ್ತದೆ
0: ಅಂದ್ರೆ ಮುಖ್ಯವಾಗಿ ನೋಡು, ಅದೇ ಯೋಜನೆ ಏನು ನರೇಗಾ ಇತ್ತಲ್ಲ, ಅದೇ ತರ ಇದ್ರದಾಗ ನಾವು ಜಾಬ್ ಕಾರ್ಡ್ ಮಾಡಿಸ್ಕೋಬೇಕಾಯ್ತೆ. ಹೊಸದಾಗಿ ನಾವು ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ ನೀನ್ ಹೇಳ್ದಂಗೆ ನಮ್ಗೆ ಕಂಪಲ್ಸರಿ ಬಿಡು. ಈಗ 125 ಫಿಕ್ಸ್ ಮತ್ತೆ ದುಡ್ಡು ಫಿಕ್ಸ್. ಹಂಗಾಗಿ ಮತ್ತೊಮ್ಮೆ ನೀನ್ ಆಗ್ಲೇ ಹೇಳ್ತಾ ಇದ್ದಲ್ಲ, ಈಗ ನಮ್ಗೆ ಈಗ ಕೈ ಕಸಬು ಗೊತ್ತಿಲ್ದಿದ್ರುವೆ, ಏನು ಕೌಶಲ್ಯ ರಹಿತ ಅಂತಂತಾರಲ್ಲ, ಕೌಶಲ್ಯ ಇಲ್ದಿದ್ರುವೆ ನನಗೆ ಕೆಲಸ ಮಾಡಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ಕೊಡ ಅಂತ ಒಂದು ನಿಟ್ಟಿನಾಗೆ ಈ ವಿ ಬಿ ಜಿ ರಾಮ್ಜಿ ಐತಲ್ಲ,
1: ಒಳ್ಳೆ ಯೋಜನೆ ಮಾಡೋರು ಶಂಕರಣ್ಣ. ಈಗ ಇದ್ರದ ಫಲಾನುಭವಿಗಳು ಆಗ್ಲೇಬೇಕು ನಾವು.
0: ಹೌದು
1: ಆಯ್ತಾ, ಈಗ ಜಮೀನ್ ಐತೆ, ಅಲ್ಲಿ ಏನಾರ ಒಂದ್ ಮಾಡ್ಬೇಕಲ್ಲ. ಈಗ ತೋಟ ಅಂತ ಮಾಡ್ಬಿಟ್ರೆ ಮುಂದಕ್ಕೆ ಅನುಕೂಲ ಆಯ್ತದ
0: ಶಂಕರಣ್ಣ.
1: ಅದಕ್ಕೋಸ್ಕರವ ಈಗ ನೀನು ಯಾವ ತೋಟ ಮಾಡ್ತೀಯೋ ಮಾಡ್ಕ ಆಯ್ತಾ, ನಾನ್ ಮಾತ್ರ ಅಡಿಕೆ ತೆಂಗಿ ಎರಡನ್ನೂ ಹಾಕನೇ ಸರಿ.
0: ಅಲ್ಲ, ನೀನು ಅಡಿಕೆ ತೆಂಗಿಗೆ ಯಾಕೆ ಹೆಚ್ಚಿಗೆ ನೀನು ಒತ್ತು ಕೊಡ್ತಾ ಇದೀಯ? ಅದ್ರ ಒಳಗಡೆ ನೀನೇನಾದ್ರೂ ಈ ಬೇರೆ ಬೆಳೆನ ಮಾಡೋ ಯೋಚನೆ ಮಾಡಕ್ಕಲ್ವ?
1: ಅಂದ್ರೆ ಬೇರೆ ಬೆಳೆ ಬೇರೆ ಬೇರೆ ಮಾಡ್ತವ್ರೆ, ಬೇರೆಯವ್ರು ಮಾಡದೇ ಇರೋದು ನಾನು ಮಾಡ್ಬೇಕಲ್ಲ. ಅದಕ್ಕೋಸ್ಕರವ ಅಡಿಕೆನ ತೆಂಗು ಹಾಕೋಣ ಅನ್ಕೊಂಡು, ಆಮೇಲೆ ಸ್ವಲ್ಪ ಜಾಸ್ತಿ ದಿವಸ ಬಾಳ್ಕೆ ಬರ್ತಾವಲ್ಲವು, 100 ವರ್ಷ ಬರ್ತಾವ ಅಂತ ಎರಡುವೆ, ತೆಂಗು ಅಷ್ಟೇ ಅಡಿಕೆ ಅಷ್ಟೇ. ಅದಕ್ಕೋಸ್ಕರ ಅದ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಪ್ಯಾಟ್ಗೆ ಹೋಗ್ಬಿಟ್ಟು ಬರೋಣ, ಕೇಳ್ಕೊಂಡು ಯಾವ್ದು ಮಾಡಿದ್ರೆ ಒಳ್ಳೇದು ಏನ್ ಕತೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಮಾಡೋಣ ಬಿಡು.
0: ಅಂದ್ರೆ ನೀನ್ ಹೇಳೋದು, ನಾವು ಈಗ ಇಲಾಖೆಗಳಿಗೆ ಹೋಗಿ ಅಧಿಕಾರಿಗಳ ಸಂಪರ್ಕ
1: ಮಾಡ್ಕೊಂಡು
0: ಅವರಿಂದ ಮಾಹಿತಿ ತಿಳ್ಕೊಂಡು ಮಾಡೋಣ ಅಂತ.
1: ಮಾಹಿತಿ ತಿಳ್ಕೊಂಡೆ ಮಾಡ್ಬೇಕು. ಈಗ ಸರ್ಕಾರದ ಯೋಜನೆ ಐತೆ ಅಂತ ಸುಮ್ ಸುಮ್ನೆ ಬಂದ್ಬಿಟ್ಟು ಬೆಳಗ್ಗೆ ನಾವು ಕೆಲಸ ಮಾಡಕ್ ಹೋಗ್ಬಿಟ್ಟು ಕೊಟ್ಬಿಡಕ್ಲ. ಅದಕ್ಕೆ ಅದೇ ಆದ ಕೆಲವು ಪ್ರೊಸೀಜರ್ ಇರ್ತವೆ, ಅದೆಲ್ಲ ಮಾಡ್ಕೊಂಡು ಮಾಡಬಿಡು ಶಂಕರಣ.
0: ಹಂಗಂತೀಯ? ಈಗ ನೋಡು, ನೀನು ನನಗೆ ಸಿಕ್ಕಿ ನನಗೆ ಗೊತ್ತಿದ್ದ ವಿಚಾರ ನಿನಗೆ ಹೇಳ್ದೆ, ನೀನು ತಿಳ್ಕೊಂಡಿದ ನನಗೆ ಹೇಳ್ದೆ. ಈಗ ನೋಡಿ, ಮುಂಗಾರು ಬರ್ರೆ ಚೆನ್ನಾಗಿ ಶುರು ಆಯ್ತು, ಈ ಒಂಥರ ಜಿಟಿ ಜಿಟಿ ಜಿಟಿ ಅಂತಾರೆ ಐತೆ, ನನಗೆ ಒಸಿ ಚಳಿ ಆಯ್ತೈತೆ. ಈ ಚಳಿಗೆ ಏನಾದ್ರೂ ಒಸಿ ಮಧ್ಯಾಹ್ನ ಟೈಮ್ನಾಗೆ,
1: ಮಧ್ಯಾಹ್ನ ಟೈಮ್ ಆಗಿ ಅದೇ ಕಾಪಿ ಒಳ್ಳೆ ಕಾಪಿ ಮಾಡ್ಕೊಡ್ತೀನಿ ನಾನೇ ನನ್ನ ಕೈಯಾರವ ಕುಡಿದ್ಬಿಟ್ಟು ನೋಡೋಣಂತೆ. ಇವತ್ತಾದ್ರೆ ಇವತ್ತು, ಇಲ್ಲ ನಾಳೆ ಆದ್ರೆ ನಾಳೆ ಹೋಗ್ಬಿಡೋಣ.
0: ಸರಿ ಸರಿ, ಆಯ್ತು ನಡಿ
1: ನಡಿ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ವಿಬಿಜಿ ರಾಮ್ಜಿ ಕುರಿತ ಮಾತುಕತೆ ಮೂಡಿಬಂತು. ಭಾಗವಹಿಸಿದ್ದವರು ಅರ್ಕಲ್ಗುಡುವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ.

ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ವಿಕ್ಟೋರಿಯಾದ ಗವರ್ನಮೆಂಟ್ ಹೌಸ್ನಲ್ಲಿ ನಡೆದ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ಸಮಾರೋಪದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಜಂಟಿ ಪತ್ರಿಕಾ ಹೇಳಿಕೆಗಳನ್ನು ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು ದ್ವಿಪಕ್ಷೀಯ ಪಾಲುದಾರಿಕೆಯು ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಒಂದು ನಿರ್ಣಾಯಕ ಬಂಧವಾಗಿದೆ ಎಂದು ಘೋಷಿಸಿದರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ಸಂಬಂಧವು ಆಳವಾದ ಪರಸ್ಪರ ನಂಬಿಕೆಯಲ್ಲಿ ನೂತನ ವೇಗವನ್ನು ಪಡೆದಿದೆ. ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಸಂಯೋಜನೆಗೆ ನೀಡಲಾದ ಮಹತ್ವದ ಉತ್ತೇಜನವು ಈ ಶೃಂಗಸಭೆಯ ಪ್ರಮುಖ ಅಂಶವಾಗಿತ್ತು. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ಉಭಯ ರಾಷ್ಟ್ರಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ, ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ವೇಗಗೊಳಿಸಲು ಬದ್ಧವಾಗಿವೆ ಎಂದು ಹೇಳಿದರು. ಇಂಧನ ಭದ್ರತೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿ ಭಾರತಕ್ಕೆ ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಡುವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ಪ್ರಮುಖ ಶಕ್ತಿಯನ್ನು ತುಂಬುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟ್ರಗಳು ಮಹಿಳೆಯರು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ಗುಜರಾತ್ನಲ್ಲಿ ರೂಪ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಜಂಟಿಯಾಗಿ ಸ್ಥಾಪಿಸಿವೆ. ಸೈಬರ್ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಮೇಲಿನ ಆಸ್ಟ್ರೇಲಿಯಾ ಭಾರತ ಪಾಲುದಾರಿಕೆಗೆ ಮತ್ತು ಮೀಸಲಾದ ನಿರ್ಣಾಯಕ ಖನಿಜಗಳ ಕಾರಿಡಾರ್ನ ಕಾರ್ಯಾಚರಣೆಯೊಂದಿಗೆ ಕಾರ್ಯತಂತ್ರದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಸುರಕ್ಷಿತಗೊಳಿಸಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಐತಿಹಾಸಿಕ ಜಂಟಿ ಘೋಷಣೆಯನ್ನು ಮಾಡಿದರು. ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿ ಮತ್ತು ಸ್ಮಾರ್ಟ್ ಆಪ್ಗಳು ಹಾಗೂ ಕೈಗಾರಿಕೆಗಳನ್ನು ಸಂಪರ್ಕಿಸಲು ನವೀನ ರಕ್ಷಣಾ ಆವಿಷ್ಕಾರ ಕಾರಿಡಾರ್ ಅನ್ನು ಪ್ರಾರಂಭಿಸಿದರು. ಪ್ರಧಾನಿ ಅಲ್ಬನೀಸ್ ಅವರು, ಈ ಸಂಬಂಧವು ಎಂದಿಗೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಅಥವಾ ಕ್ರಿಯಾತ್ಮಕವಾಗಿರಲಿಲ್ಲ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು. ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರೀ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟ್ರಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಅಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ಧ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್, ಬಹ್ರೇನ್, ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು, ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ಧವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು. ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೇ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹ್ರೇನ್ನಲ್ಲಿ ಕನಿಷ್ಠ 2 ಬಾರಿ ಸೈರನ್ಗಳು ಮೊಳಗಿದವು. ಬಹ್ರೇನ್, ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣದ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಕುವೈತ್ ಮಿಲಿಟರಿಯು ತನ್ನೆಡೆ ಬರುತ್ತಿರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಕ್ರಿಯವಾಗಿ ತಡೆದು ಹೊಡೆದುರುಳಿಸುತ್ತಿರುವುದಾಗಿ ತಿಳಿಸಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಬಹ್ರೇನ್ ಮತ್ತು ಕುವೈತ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಯುಎಸ್

0: ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಇರಾನ್ನಾದ್ಯಂತ ಸುಮಾರು 90 ಗುರಿಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣದ ರನ್ವೇ ಮತ್ತು ಕ್ಷಿಪಣಿ ಲಾಂಚರ್ಗಳ ಮೇಲೆ ದಾಳಿ ನಡೆಸಿರುವುದನ್ನು ತೋರಿಸುವ ಕಪ್ಪು ಬಿಳುಪು ದೃಶ್ಯಾವಳಿಗಳನ್ನು ಸಹ ಅದು ಬಿಡುಗಡೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಯಾನದ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ಇರಾನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9-12 ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು, ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ಧ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಎಂದಿನಂತೆ ಅನ್ವಯಿಸುತ್ತವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಬ್ರಿಕ್ಸ್ ಸಾರಿಗೆ ಸಚಿವರ ಸಭೆಯು ಮಹಾರಾಷ್ಟದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12 ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು, ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟಗಳ ಜಂಟಿ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು, ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಲ್ ಸ್ಟ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು, ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಸುರೇಶ್ ಪೀಟರ್, ಹೇಮಂತ್ ಹಾಗೂ ರವಿಶಂಕರ್ ಹಾಡಿರುವ ಯುಗ ಯುಗಗಳೇ ಸಾಗಲಿ ಚಿತ್ರದ ಹಾಡು. ಸಂಗೀತ ಹಂಸಲೇಖಾ.

0: ಬೈಟು ಕಾಫಿ ಕೊಡಿ. ಜೀವನ ಒಂದು ಬುಡು ಬುಡುಕೆ ಸಾಗು ನೀ ಮುಂದು ಮುಂದಕ್ಕೆ ನಹಿ ದೇಖೋ ಬೀಚ ಬುಡಕೆ ಚಲತೆ ಜಾನಾ ತೂ ಹಟ್ ಹಟ್ಕೆ.
1: ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 9:30 ಭವತಿ ಭಿಕ್ಷಾಂದೇಹಿ ನಾಟಕ ಪ್ರಸಾರವಾಗ್ತಾ ಇದೆ. ಈ ನಾಟಕದ ರಚನೆಕಾರರು ಆನಂದ್, ಇನ್ನು ರೇಡಿಯೋಗೆ ಅಳವಡಿಸಿದ್ದಾರೆ HS ಪಾರ್ವತಿ. ನಾಟಕ ಭವತಿ ಭಿಕ್ಷಾಂದೇಹಿ ಇಂದು ರಾತ್ರಿ 9:30. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 22ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
4: ಕವಿ ಲಕ್ಷ್ಮೀಶ ಕದನಭೂಮಿಯ ವರ್ಣನೆಯನ್ನು ವಿಸ್ತಾರವಾಗಿ ನೀಡುತ್ತಾ ಯೋಧರು ಹಾರಿಸುತ್ತಿರುವ ಛತ್ರ ಚಾಮರ ಪತಾಕೆಗಳು ವಿವಿಧ ಜಯದ ಸಂಕೇತಗಳಿಂದ ರಣಾಂಗಣವು ಕತ್ತಲೆಯಿಂದ ಕೂಡಿತ್ತು. ಆದರೆ ಯೋಧರು ಧರಿಸುವ ರತ್ನಾಭರಣಗಳ ವಜ್ರ ವೈಢೂರ್ಯಗಳಿಂದ ಹೊರಹೊಮ್ಮುವ ಪ್ರಕಾಶಮಾನವಾದ ಕಾಂತಿಯು ಕತ್ತಲೆಯನ್ನು ಕರಗಿಸಿ ಬೆಳಕನ್ನು ಚೆಲ್ಲಿತ್ತು ಎಂಬ ಭವ್ಯ ಕಲ್ಪನೆಯನ್ನು ಕವಿ ಕಟ್ಟಿಕೊಡುತ್ತಿದ್ದಾನೆ. ಸೇನೆಯಿಂದೆದ್ದ ಧೂಳು ನಭೋಮಂಡಲವನ್ನು ವ್ಯಾಪಿಸಿತ್ತು. ಸೇನಾ ಪ್ರವಾಹವು ಹಿಮಾಲಯ ಪರ್ವತದಿಂದ ಹರಿದು ಬರುವ ಸುರನದಿಯಂತೆ ಕಂಗೊಳಿಸುತ್ತಿತ್ತು ಎಂದು ವರ್ಣಿಸುತ್ತಿದ್ದಾನೆ.

ಅಗ್ರ ಸಾಲಿನಲ್ಲಿದ್ದ ಎರಡೂ ಕಡೆಯ ಯೋಧರಿಗೆ ಯುದ್ಧ ಪ್ರಾರಂಭವಾಗಿದೆ. ಕೆಲವರು ಕತ್ತಿಯಿಂದ ಶತ್ರುಗಳನ್ನು ಕತ್ತರಿಸಿದರೆ, ಕೆಲವರು ಖಡ್ಗದಿಂದ ಅರಿಗಳ ಶಿರವನ್ನು ತೊರೆಯುತ್ತಿದ್ದಾರೆ, ಕೆಲ ಯೋಧರು ಬಿಲ್ವಿದ್ಯಾ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸುತ್ತಿದ್ದಾರೆ, ಹಲವರು ಭರ್ಚಿಗಳಿಂದ ಚಕ್ರಗಳಿಂದ ಕೃಪಾಣಗಳಿಂದ ವೈರಿಗಳನ್ನು ಗಾಯಗೊಳಿಸುತ್ತಿದ್ದಾರೆ. ಲಕ್ಷ್ಮೀಶನ ಸಮರಾಂಗಣದ ವರ್ಣನೆ ವಿಶೇಷವಾಗಿದೆ, ವೈವಿಧ್ಯಮಯವಾಗಿದೆ. ಯುದ್ಧದಲ್ಲಿ ಬಳಸುವ ಪ್ರತಿಯೊಂದು ಆಯುಧಗಳನ್ನೂ ಹೆಸರಿಸುತ್ತಾನೆ. ಅತಿರತ ಮಹಾರಥರು ಪ್ರಯೋಗಿಸುವ ಪಟ್ಟು, ವಿರೋಧಿಯನ್ನು ಮೆಟ್ಟಿ ಕೆಡಹುವ ಗುಟ್ಟು ಪ್ರತ್ಯಕ್ಷ ದರ್ಶಿಯಂತೆ ದರ್ಶಿಸುತ್ತಿದ್ದಾನೆ.

ಮತ್ತೆ ವಿವರಣೆ ನೀಡುತ್ತಿದ್ದಾನೆ. ಗಜಾರೋಹಿಗಳು ತಮ್ಮ ವಿರೋಧಿಗಳೆಡೆಗೆ ಆನೆಯನ್ನು ನುಗ್ಗಿಸಿ ಅವರನ್ನು ನೆಲಸಮ ಮಾಡುವಂತೆ ಪ್ರಯತ್ನಿಸುತ್ತಿದ್ದಾರೆ. ಅಶ್ವಾರೋಹಿಗಳು ಮಿಂಚಿನ ವೇಗದಲ್ಲಿ ವೈರಿ ಸೈನಿಕರನ್ನು ಸದೆಬಡಿಯುತ್ತಿದ್ದಾರೆ. ರಥಿಕರು ಮುನ್ನೊತ್ತಿ ಬರುತ್ತಿರುವ ಶತ್ರುಗಳನ್ನು ತಡೆಯುತ್ತಿದ್ದಾರೆ. ವೀರರು ವೀರರೊಂದಿಗೆ ಹೋರಾಟವನ್ನು ಮುಂದುವರಿಸುತ್ತಿದ್ದಾರೆ. ರಥಿಕರ ಜೊತೆ ರಥಿಕರು, ಪದಾಧಿಕಾರಿಗಳ ಜೊತೆಯಲ್ಲಿ ಬಂದು ಹೀಗೆ ರಣಾಂಗಣವು ಅತಿ ಭೀಕರವಾಗಿತ್ತು ಎಂದು ಕವಿ ವಿವರಿಸುತ್ತಿದ್ದಾನೆ.

0: ఎనుతె పార్తి తెగెదెచ్చను.
1: ಪರಸ್ಪರ ಆಯುಧಗಳ ತಾಕಲಾಟದಿಂದೆದ್ದ ಶಬ್ದವು ಕಾರ್ಮೋಡಗಳ ಘರ್ಷಣೆಯಿಂದುಂಟಾದ ಗುಡುಗಿನ ಶಬ್ದದಂತೆ ಕೇಳಿಬರುತ್ತಿತ್ತು. ಶಸ್ತ್ರಾಸ್ತ್ರಗಳ ಘರ್ಷಣೆಯಿಂದುಂಟಾದ ಪ್ರಕಾಶವು ಮಿಂಚಿನಂತೆ ತೋರುತ್ತಿತ್ತು. ಇನ್ನೇನು, ಕಾರ್ಮೋಡ ಗುಡುಗು ಸಿಡಿಲು ಮೇಳೆಸಿದ ಮೇಲೆ ಮಳೆ ಬರಲೇಬೇಕಲ್ಲವೇ? ಮಣಿಪುರದ ಅರಸನು ವೀರಾವೇಶದಿಂದ ಮಧ್ಯಮ ಪಾಂಡವನ ಎದುರು ನಿಂತು

ಗುಡುಗುತ್ತಿದ್ದಾನೆ. ಎಲ್ಲವೋ ಧನಂಜಯ, ಜನ್ಮ ನೀಡಿದ ಜನಕನೊಂದಿಗೆ ಹೋರಾಡಬಾರದೆಂದು ಶರಣಾಗತನಾಗಿ ಸುವಸ್ತುಗಳನ್ನು, ಕಪ್ಪಗಾಣಿಕೆಗಳನ್ನು, ಕನಕಾಭರಣ ಕುದುರೆಗಳನ್ನು ಕೊಡಲು ಬಂದರೆ ನಿಂದನೆಯ ಮಾತುಗಳನ್ನಾಡಿ ಹಿಂದಕ್ಕೆ ಕಳುಹಿದೆಯಾ? ಎಷ್ಟೊಂದು ಅಹಂಕಾರವಿದ್ದೀತು ನಿನಗೆ. ಕ್ಷತ್ರಿಯ ನಕ್ಷತ್ರ ತೇಜಸ್ಸನ್ನು ಕಣಕ್ಕಿರುವೆ. ಇನ್ನು ನಿನ್ನ ಸಹಾಯಕ್ಕೆ ಎಂತಹ ಪರಾಕ್ರಮೇ ಬಂದರು? ಆತನನ್ನು ಯಮಸದನಕ್ಕೆ ಕಳುಹದಿದ್ದರೆ ಪಾರ್ಥನ ಪುತ್ರ ನಾನಲ್ಲ ಎಂದು ಒಂದೇ ಸವನೆ ಬಾಣ ಪ್ರಯೋಗಿಸತೊಡಗಿದ ಬಬ್ರುವಾಹನ.

ಈ ರೀತಿ ಮುಂದೊತ್ತಿ ಪಾರ್ಥನೊಡನೆ ಸೆಣಸಲು ಬರುತ್ತಿರುವ ಸವ್ಯಸಾಚಿಯ ಸ್ತುತನನ್ನು ಪಾರ್ಥನ ಪಾಳೆಯಕ್ಕೆ ಸಹಾಯಕನಾಗಿ ಸೇರಿಕೊಂಡಿರುವ ಅನುಸಾಲ್ವನೆಂಬ ವೀರ ಅರಸನು ತಡೆಗಟ್ಟಿ, ಹಲೈ ಬಬ್ರುವಾಹನನೇ, ತ್ರೈಲೋಕ್ಯ ವೀರನಾದ ವಿಜಯನನ್ನು ಎದುರಿಸುವುದು ಒಂದೆಡೆ ಇರಲಿ, ಈಗ ನಿನ್ನೊಡನೆ ಸೆಣಸಲು ಬಂದಿರುವ ಈ ವೀರ ಅನುಸಾಲ್ವನನ್ನು ಸೋಲಿಸಿ ನಂತರ ಅರ್ಜುನನನ್ನು ಎದುರಿಸು ಎಂದು 9 ಬಗೆಯ ವಿವಿಧ ಬಾಣಗಳಿಂದ ಪಾರ್ಥಸುತನನ್ನು ಗಾಯಗೊಳಿಸುತ್ತಿದ್ದಾನೆ.

ಅನುಸಾಲ್ವನು, ಅಸಾಧಾರಣ ವೀರ, ಮಾಯಾ ಯುದ್ಧವನ್ನು ಬಲ್ಲವನು. ಆತನ ಕೈ ಚಳಕದ ಬಾಣಗಳನ್ನು ಬಬ್ರುವಾಹನ್ನು ಕತ್ತರಿಸುತ್ತ ಇದೋ ಮಣಿಪುರದ ಅರಸನ ಮಹಾಸಾಹಸ ನಿನಗೆ ತಿಳಿಯದು ಎಂದು ನೂರಾರು ಬಾಣಗಳನ್ನು ಅನುಸಾಲ್ವನ ಮೇಲೆ ಪ್ರಯೋಗಿಸಿದಾಗ ದೈತ್ಯ ಅನುಸಾಲ್ವ ಪಾರ್ಥಸುತನ ಶರಾಘಾತಕ್ಕೆ ಒಮ್ಮೆ ತತ್ತರಿಸಿದ. ಮತ್ತೆ ಸಾವರಿಸಿಕೊಂಡು ಇನ್ನೂ ಹರಿತವಾದ ಅನೇಕ ಬಾಣಗಳನ್ನು ಬಬ್ರುವಾಹನ ಮೇಲೆ ಪ್ರಯೋಗಿಸಿದ. ಬಬ್ರುವಾಹನ್ನು ಪ್ರತ್ಯಸ್ತ್ರಗಳನ್ನು ಆತನ ಮೇಲೆ ಪ್ರಯೋಗಿಸುತ್ತಿದ್ದಾನೆ.

ಮೊದಲನೇ ಅರಿಯದ ಸುಭದ್ರಾಪತಿಯ ಸುತನು ಅನುಸಾಲವನ ಮೇಲೆ ಅಂಬುಗಳ ಮಳೆಗರೆದಾಗ ರಕ್ಕಸನು ರೋಷದಿಂದ ಬಬ್ರುವಾಹನನ ಮೇಲೆ ಎರಡು ಪಟ್ಟು ಬಾಣಗಳ ಪ್ರಯೋಗ ಮಾಡಿದ. ಅದಕ್ಕೆ ಪ್ರತಿಯಾಗಿ ಪಾರ್ಥಸುತನು ಪ್ರತ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದಾನೆ. ಆತನ ಅಂಬುಗಳು ಅವರ ಶರೀರವನ್ನು ಚುಚ್ಚಿ ಚುಚ್ಚಿ ರಕ್ತದ ಪ್ರವಾಹವನ್ನು ಹರಿಸುತ್ತಿವೆ. ಹೀಗೆ ರಣಾಂಗಣವು ಭೀಕರವಾಗಿ ಯಾರಿಗೂ ಸೋಲಿಲ್ಲ ಯಾರಿಗೂ ಗೆಲುವಿಲ್ಲ ಎಂಬಂತೆ ಕಾಣಿಸುತ್ತಿತ್ತು.

ಕವಿ ಲಕ್ಷ್ಮೀಶ ಕದನದ ಅನೇಕ ಪಟ್ಟುಗಳನ್ನು ತಿಳಿದುಕೊಂಡಂತೆ ವರ್ಣಿಸುತ್ತಿದ್ದಾನೆ. ಅವರೀರ್ವರ ಸಂಗ್ರಾಮ ಸಮಾನವಾಗಿ ಒಂದೇ ತೂಕದ್ದಾಗಿತ್ತು ಎಂದು ಹೇಳುತ್ತಾ, ಬಾಣ ಬಿಡುವುದರಲ್ಲಿ, ಬಿಟ್ಟ ಬಾಣವನ್ನು ಕಡಿಯುವುದರಲ್ಲಿ, ಅಸ್ತ್ರವನ್ನು ಹೂಡುವುದರಲ್ಲಿ, ಅದಕ್ಕೆ ಪ್ರತ್ಯಾಸ್ತ್ರ ಪ್ರಯೋಗಿಸುವಲ್ಲಿ, ರಥವನ್ನು ನಡೆಸುವುದರಲ್ಲಿ, ರಥವನ್ನು ತಡೆಯುವುದರಲ್ಲಿ ಇಬ್ಬರು ವೀರರು ಸಮಾನರಾಗಿ ಕಾದಾಡುತ್ತಿದ್ದಾರೆ. ಬಿಂಕ ಭಿನ್ನಾಣ ಪರಾಕ್ರಮ ಶೌರ್ಯ ಎಲ್ಲರಲ್ಲಿಯೂ ಸಮಾನ ಬಲರು. ಇಂತಹ ವೀರರನ್ನು ಕಲಿಗಳನ್ನು ತಾನೆಲ್ಲೂ ಕಂಡಿಲ್ಲ ಎಂದು ವರ್ಣಿಸುತ್ತಿದ್ದಾನೆ.

ಎಷ್ಟೇ ಹೋರಾಡಿದರೂ ಗೆಲುವು ದೊರಕದಿದ್ದಾಗ ಅನುಸಾಲವನಿಗೆ ಸಿಟ್ಟು ಬಂದು ಒಂದೇ ಸವನೆ 7 ಬಾಣಗಳನ್ನು ಬಿಟ್ಟು ಚಿತ್ರಾಂಗದೆಯ ಪುತ್ರನ ಬತ್ತಳಿಕೆಯನ್ನು ಕತ್ತರಿಸಿ ಹಾಕಿದ. ಬಾಣವೆಂಟರಿಂದ ರಥವನ್ನು ಅಲ್ಲಾಡುವಂತೆ ಮಾಡಿದ. ಒಂದರ ಹಿಂದೊಂದರಂತೆ 14 ಅಂಬುಗಳನ್ನು ಹೊಡೆದು ಮಣಿಪುರ ದರಸನ ವಜ್ರ ಕವಚವನ್ನೇ ಸೀಳಿದ. ಈಗ ರಥಿಕನನ್ನು ಬಿಟ್ಟು ಸಾರಥಿಯ ಮೇಲೆ ಶರಾಘಾತವನ್ನುಂಟು ಮಾಡಿದ. ರಥ ಮುಗ್ಗರಿಸಿತು, ಕುದುರೆಗಳು ಕೆಳಕ್ಕೆ ಬಿದ್ದು ಸತ್ತವು. ಸಾರಥಿ ಇಹಲೋಕ ತ್ಯಜಿಸಿದ, ಆದರೂ ಧೃತಿಗೆಡಲಿಲ್ಲ ಧನಂಜಯನ ಕುಮಾರ.

ತಕ್ಷಣ ಮತ್ತೊಂದು ಮಣಿಖಚಿತ ರಥವನ್ನು ಏರಿ ಕಳನೊಡನೆ ಸಂಗ್ರಾಮಕ್ಕೆ ಮುಂದಾದ. ಅನುಸಾಲುವನು ಅಸಾಧಾರಣ ವೀರ, ಯದುಕುಲ ಶ್ರೇಷ್ಠ ಕೃಷ್ಣನೊಂದಿಗೆ ದುರವನ್ನು ದುರ್ಗಮಗೊಳಿಸಿದ್ದಾನೆಂದ ಮೇಲೆ ಮಾಯಾವಿದ್ಯೆ ಬಲ್ಲವನು ಬಬ್ರುವಾಹನನ ಯುದ್ಧಕ್ಕೆ ಸಿದ್ಧನಾಗುವುದರೊಳಗೆ ಗದಾಪ್ರಯೋಗ ಮಾಡತೊಡಗಿದ. ಪಾರ್ಥಸುತನ ಪೌರುಷವನ್ನು ಪುಡಿ ಪುಡಿಗೈವೆನೆಂದು ಪರಾಕ್ರಮದಿಂದ ಶತ್ರುವನ್ನು ಸದೆಬಡಿಯಲು ಮುಂದಾದ. ಚಿತ್ರಾಂಗದೆಯ ಪುತ್ರ ಉಲೂಚಿಯಿಂದ ಮಾರ್ಗದರ್ಶನ ಪಡೆದ ವೀರ ಬಬ್ರುವಾಹನ ತನ್ನೆಲ್ಲ ಶಕ್ತಿ ಸಾಮರ್ಥ್ಯದಿಂದ ಶರಾಘಾತದಿಂದ ಅನುಸಾಲವನನ್ನು ಧರೆ ಉರುಳಿಸಿದ. ವಿಜಯೋತ್ಸಾಹದಿಂದ ಮುನ್ನುಗ್ಗಿದ.

ಪಾರ್ಥ ಸುತನು ಪಾರ್ಥನ ವೀರರನ್ನು ಸೋಲಿಸಿ ಮುಂದುವರಿಯುತ್ತಿರುವಾಗ ಶ್ರೀಕೃಷ್ಣ ಕುಮಾರ ಪ್ರದ್ಯುಮ್ನನ್ನು ಮಧ್ಯದಲ್ಲಿ ತಡೆದು, ನಿಲ್ಲು, ಪಾರ್ಥನನ್ನು ಕಾಣುವುದಕ್ಕಿಂತ ಮುಂಚೆ ನನ್ನನ್ನು ಪ್ರಾರ್ಥಿಸಿಕೊಂಡಿದ್ದರೆ ಇಷ್ಟೊಂದು ಅವಘಡಗಳು ನಡೆಯುತ್ತಿರಲಿಲ್ಲ. ನಮ್ಮಿಬ್ಬರಲ್ಲಿ ಮೈದುನ ಸಂಬಂಧವಿದೆ, ಆದ್ದರಿಂದ ನಿನಗೆ ನಾನು ನೋವುಂಟು ಮಾಡುವುದಿಲ್ಲ. ಸರಸಕ್ಕಾಗಿ, ವಿನೋದಕ್ಕಾಗಿ ಒಂದೆರಡು ಬಾಣಗಳನ್ನು ಪ್ರಯೋಗಿಸುತ್ತೇನೆ ಎಂದು ನವಿರಾದ ಬಾಣಗಳನ್ನೆಸೆದು ಮೃದು ಹೃದಯದ ಮನ್ಮಥ ಮುಂದೆ

ಸವ್ಯಸ ಆಚೆಯ ಸುತನು ಪ್ರದ್ಯುಮ್ನನನ್ನು ಕುರಿತು ಕುಹಕವಾಡುತ್ತಿದ್ದಾನೆ. ಹೆಲೋ ಹೋ ಶ್ರೀಹರಿಯ ಸುತನೆ, ಸಂಗ್ರಾಮದಲ್ಲಿ ಎಲ್ಲಿಯ ಸರಸ, ಎಲ್ಲಿಯ ಸಂಬಂಧ? ಸರಸ ವಿರಸವಾಗದಿರುತ್ತದೆಯೇ? ಬಾಣಗಳು ಬಿರುಸಿನಿಂದ ಕೂಡಿರುತ್ತವೆಯಲ್ಲದೆ ನವಿರಾದ ಆಯುಧಗಳಲ್ಲ, ನಿನ್ನ ಕುಸುಮ ಬಾಣಗಳಂತಲ್ಲ. ಸುಂದರಾಂಗ್ಯರ ವದನಗಳನ್ನು ವೀಕ್ಷಿಸುವ ಸಮಯವೂ ಅಲ್ಲ, ಇದು ಸಮರಭೂಮಿ ಎಂದು ತೀಕ್ಷ್ಣವಾಗಿ ನುಡಿದು 10,000 ಬಾಣಗಳಿಂದ ಪ್ರದ್ಯುಮ್ನನನ್ನು ಮುಚ್ಚಿದನು. ಮತ್ತು ಕವಿ ವರ್ಣಿಸುವಂತೆ ಅನಂಗನೆಂಬ, ಅಂದರೆ ಅಂಗಾಂಗಗಳನ್ನು ಕಳೆದುಕೊಂಡವನೆಂಬ ಹೆಸರಿಗೆ ತಕ್ಕುದಾದ ಕೆಲಸ ಮಾಡಿದನು ಮಣಿಪುರದ ಅರಸ ಬಬ್ರುವಾಹನ. ಮುಂದೆ

0: ಭೂಮಿಕವಿಯ ಕಲ್ಪನೆ ಮೇರು ತಲುಪಿದೆ. ಮುಸುಕಿದ ಬಾಣಗಳಿಂದ ಭೂಮಿ ಮಸುಕಾಯಿತು. ದಿಕ್ಕುಗಳೆಲ್ಲಿವೆ ಎಂಬುದೇ ತೋರದಾಯಿತು. ಹೆಚ್ಚೇಕೆ ಸೂರ್ಯ ಚಂದ್ರರು ಎಲ್ಲಿದ್ದಾರೆಂದು ಹುಡುಕೋದೇ ಅಸಾಧ್ಯವಾಯಿತೆಂದು ವರ್ಣಿಸುತ್ತಾ, ದೇವ ದೈತ್ಯ ಮಾನವರಾರೂ ಈ ರೀತಿ ಬಾಣಗಳ ಮಳೆಗರೆದಿರಲಿಲ್ಲ ಎಂಬ ಉತ್ಪ್ರೇಕ್ಷೆಯನ್ನು ಉಲ್ಲೇಖಿಸಿ, ಎಂದೆಂದೂ ಕಾಣದ ಕದನ, ಪ್ರದ್ಯುಮ್ನನ ಸಂಪೂರ್ಣ ಶರಗಳು ಸುತ್ತುವರಿದಿವೆ. ಬಬ್ರುವಾಹನ ಪದಾಘಾತಕ್ಕೆ ಪ್ರದ್ಯುಮ್ನ ನಡುಗುತ್ತಿದ್ದಾನೆ ಎಂಬ ರೀತಿಯಲ್ಲಿ ಸಮರಾಂಗಣದ ವರ್ಣನೆಯನ್ನು ಮಾಡುತ್ತಿದ್ದಾನೆ ಕವಿ ಲಕ್ಷ್ಮೀಶ.
1: ಕರ್ಕಶದೊಳ್

ಎಷ್ಟೆಂದರೂ ಪುಷ್ಪಬಾಣಗಳನ್ನು ಪ್ರಯೋಗಿಸುವವನಲ್ಲವೇ ಮನ್ಮಥ. ಶೃಂಗಾರ ರಸದೊಂದಿಗೆ ಈ ರಣರಂಗದ ಅದ್ಭುತವನ್ನು ವರ್ಣಿಸುತ್ತಿದ್ದಾನೆ. ತನ್ನ ಮೇಲೆ ಹರಿತವಾದ ಬಾಣಗಳನ್ನ ಕಂಡ ಮನ್ಮಥ ಶ್ರೀಕೃಷ್ಣ ತನೇನು ಕಠಿಣ ಮನಸ್ಸಿನವನಾಗಿ ಕರ್ಕಶ ಬಾಣಗಳನ್ನು ಪ್ರಯೋಗಿಸಿದಾಗ ಅದರ ಘರ್ಷಣೆಗೆ ಮುಚ್ಚಿದ ಕತ್ತಲೆ ಕರಗೆ ಬೆಳಕು ಕಾಣತೊಡಗಿತು ಎಂದು ವರ್ಣಿಸುತ್ತಿದ್ದಾನೆ. ಮೊದಲು ಬಾಣಗಳಿಂದ ಸೂರ್ಯಚಂದ್ರರು ಮರೆಯಾದರು, ಆದ್ದರಿಂದ ಕತ್ತಲೆ ಕರಗಿತ್ತು. ಮತ್ತೆ ಬಾಣಗಳ ಸಂಘರ್ಷಣೆಯಿಂದ ಪ್ರಕಾಶ ಉಂಟಾಯಿತು ಎಂಬಂತೆ ರಣಾಂಗಣವನ್ನು ಅತ್ಯಂತ ಸಮರ್ಪಕವಾಗಿ ವರ್ಣಿಸುತ್ತಿದ್ದಾನೆ. ಪಾರ್ಥಸುತ ಮತ್ತು ಪಾರ್ಥಸಾರಥಿ ಸುತರ ಇಬ್ಬರ ಕದನ ಒಂದೇ ರೀತಿಯಲ್ಲಿ ಹೆಚ್ಚಿಲ್ಲ ಕಡಿಮೆ ಇಲ್ಲದಂತೆ ನಡೆಯುತ್ತಿತ್ತು. ಮುಂದೆ

ಮತ್ತೆ ಜನಮೇಜಯನನ್ನು ಕುರಿತು ವಿವರಿಸುತ್ತಿದ್ದಾನೆ. ಬರೇ ಕೇಳು. ಅತ್ಯಂತ ಆಶ್ಚರ್ಯವಾಗುವಂತೆ ಅಚ್ಯುತನ ಸುತನ ಶಸ್ತ್ರಗಳನ್ನು ಚಿತ್ರಾಂಗದೆಯ ಸುತನು ಸುಟ್ಟು ಹಾಕಿ ಮತ್ತೆ ಶರಗಳ ಸಾಗರವನ್ನೇ ಹರಿಸುತ್ತಿದ್ದಾನೆ. ಆತ ಬಿಟ್ಟ ಅಂಬುಗಳನ್ನು ಮಧ್ಯದಲ್ಲಿ ಕಡಿಯುತ್ತಿದ್ದಾನೆ. ಈತ ದಿವ್ಯಾಸ್ತ್ರಗಳನ್ನು ಆತನ ಮೇಲೆ ಪ್ರಯೋಗಿಸುತ್ತಿದ್ದಾನೆ. ಮನ್ಮಥನ ಅಂಗಾಂಗಗಳಿಗೆ ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳಿಂದ ರುಧಿರವು ಒಂದೇ ಸಮನೆ ಹರಿಯುತ್ತಿದೆ. ಅಸಂಖ್ಯ ಸೇನೆಯನ್ನು ಧೂಳಿಪಟ ಗೈದಿದ್ದಾನೆ. ಸಿಕ್ಕ ಸಿಕ್ಕವರನ್ನು ಕೊಚ್ಚಿದ್ದಾನೆ.

ಬಭ್ರವಾಹನನ ಬಾಣಾಘಾತಗಳಿಂದ ಕೆರಳಿದ ಪ್ರದ್ಯುಮ್ನನು ಪ್ರತ್ಯಾಸ್ತ್ರಗಳಿಂದ ಆತನ ಶರಾವಳಿಗಳನ್ನು ಸುಡತೊಡಗಿದ. ಆತನ ರಥವು ಅತ್ತಿತ್ತ ತಿರುಗದಂತೆ ದಿಗ್ಬಂಧನವೆಸಗಿ ಒಂದೇ ಸವನೆ ಚಾಪಗಳಿಂದ ಚುಚ್ಚತೊಡಗಿದ. ಇನ್ನು ತಡಮಾಡದೆ ಮಣಿಪುರದ ಅರಸನ ಮೇಲೆ ಸನ್ಮೋಹನಾಸ್ತ್ರವನ್ನು ಪ್ರಯೋಗಿಸಿದ. ಸಕಲ ಶಸ್ತ್ರು ಸೇನೆಯನ್ನು ಸನ್ಮೋಹಿನಿಗೊಳಿಸಿದ. ಸಾಂಬಶಿವನ ಶತ್ರುವಾದ ಮನ್ಮಥನೆಂದು ಯುದ್ಧದ ಭೀಕರತೆಯನ್ನು ವರ್ಣಿಸುತ್ತಿದ್ದಾನೆ ವರಕವಿ ಲಕ್ಷ್ಮೀಶ.

ಪರೀಕ್ಷೆಯಿಂದ ವಿವರಿಸುತ್ತಿದ್ದಾನೆ. ಹರನ ಮೇಲೆ ಶರವನ್ನು ಪ್ರಯೋಗಿಸಿದವನಲ್ಲವೇ ಪ್ರದ್ಯುಮ್ನ ರಣೋತ್ಸಾಹಕ್ಕೆ ರಥಗಳು ರಥಿಕರು ಧರೆಗುರುಳಿದರು. ಕುದುರೆ ಕಾಲಾಳುಗಳು ಕದನ ಭೂಮಿಯಿಂದ ಕಾಲ್ಕಿತ್ತವು. ರಾವುತರನ್ನು ಕೆಡವಿ ಆನೆಗಳ ನವಸ್ಥಳಗಳನ್ನೊಡೆದು ಶರದಿ ಸುತೆಯ ಸುತನ ಸಂಗ್ರಾಮ ಸಾರ್ವಕಾಲಿಕ ದಾಖಲೆಯೋ ಭೂಪ್ರಳಯ ಕೋಟಿಯೋ ಎಂಬಂತೆ ರೌದ್ರಮಯವಾಗಿತ್ತು ಅಂದಿನ ಆ ಸಮರಾಂಗಣ.

ರಣಾಂಗಣದ ಭೀಭತ್ಸತೆಯನ್ನು ವರ್ಣಿಸುತ್ತಿದ್ದಾನೆ. ಮಣಿಪುರದ ಯುದ್ಧ ಭೂಮಿಯು ರುದ್ರ ಭೂಮಿಯಾಗಿ ಭೂಮಿಯೇ ಬಿರಿದು ತೊಂಡರಿದು ಖಡ್ಗಗಳಾಗುವಂತೆ ಖಂಡಗಳಾಗುವಂತೆ ಯಮಲೋಕದ ನರಕದ ದರ್ಶನದಂತೆ ಸಂಪೂರ್ಣ ಸಾಗರವೇ ಬತ್ತಿದಾಗ ಅಲ್ಲಿರುವ ಜಲಚರಗಳು ಚಡಪಡಿಸಿ ಸಾಯುವಂತೆ ಸಂಪೂರ್ಣ ಸಂಸಾರ ಚಕ್ರವೇ ಭಂಗಗೊಂಡಂತೆ ಶಿವನ ಕೈಲಾಸ ಗಿರಿಯಲ್ಲಿ ಸಂಗ್ರಹಗೊಂಡ ಭಕ್ತರ ಶಿರದಂತೆ ರಣಾಂಗಣವು ಅಸ್ತವ್ಯಸ್ತವಾಗಿ ಅಲ್ಲೋಲ ಕಲ್ಲೋಲವಾಗಿ ಕಾಣುತ್ತಿತ್ತು.

0: ರಣರಂಗದಲ್ಲಿ ಭೂತ ಪ್ರೇತಗಳನ್ನು ತರುವುದು ಕವಿಯ ಒಂದು ಸಮಯ. ಆ ಭೀಭತ್ಸವನ್ನು ವರ್ಣಿಸುತ್ತಾ ಹೆಣಗಳ ರಾಶಿಯನ್ನು ಕಂಡರೂ ಕಂಗಾಲಾಗದ ಕುದುರೆಗಳು, ಸೊಂಡಿಲನ್ನು ಕಳೆದುಕೊಂಡು ಧರೆಗುರುಳಿದ ಗಜಪಡೆಗಳು, ಸೈನಿಕರ ದೇಹದಿಂದ ಬಸಿವ ನೆತ್ತರದ ನದಿ, ಮಜ್ಜೆ ಮಾಂಸಗಳ ಮುದ್ದೆಗಳು, ಇಂತಹ ರಣಾಂಗಣದಲ್ಲಿ ಭೂತ ಪ್ರೇತ ಬೇತಾಳಗಳು ಅಟ್ಟಹಾಸಗೈಯುತ್ತಿದ್ದವು. ಇಂತಹ ಘೋರ ಸಂಗ್ರಾಮ ಯಕ್ಷ ರಾಕ್ಷಸರಲ್ಲಿ ಎಲ್ಲಿಯೂ ಕಂಡಿಲ್ಲವೆನ್ನುತ್ತಿದ್ದಾನೆ ಕವಿ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 22ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: This is Akashvani and I am Valsa Williams with the midday news. The headlines: India and Australia sign landmark deals on uranium supply and dedicated critical minerals corridor. Australia-India partnership on cyber critical technologies and supply chains becomes operational.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ

0: ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು, ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವೂ ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು, ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು, ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು, ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ.

0: ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು, ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು, ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು 31 ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಜನರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3 ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: Akashvani FM Rainbow 101.3 MHz Musically yours.
1: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:03. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ed un Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ FM Rainbow 101.3 MHz. Musically yours.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026ರ ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿಗಳ ಪ್ರಕಟಣೆ.
3: ಸ್ನೇಹಿತರೆ, ಈಗ ಕೇಳಿ ಕಾನೂನು ಅರಿವಿನ

0: ಕಾರ್ಯಕ್ರಮ ಸರಣಿ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಹಾಗೂ ಸಂವಿಧಾನ ಫೆಲೋ ಆಗಿರುವ ಸಂದರ್ಶಿನಿ ಮೇಡಮ್ ಅವರು. ನಮಸ್ಕಾರ ಮೇಡಮ್.
3: ನಮಸ್ಕಾರ ಸರ್.
2: ಈಗ ಯಾವುದೇ ಒಂದು ಸಂಸ್ಥೆನಲ್ಲಿ ಎಲ್ಲೋ ಒಂದು ಖಾಸಗಿ ಕ್ಷೇತ್ರದಲ್ಲಿ ಆಗಿರಬಹುದು, ಕೆಲಸಕ್ಕೆ ಮಹಿಳಾ ಉದ್ಯೋಗಿಗಳನ್ನ ತಗೊಂಡಿರ್ತಾರೆ ನೋಡೋಣ. ಅಲ್ಲಿ ಕೆಲವು ಬೆನಿಫಿಟ್ಸ್ ಗಳನ್ನ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನ ರಾಜೀನಾಮೆ ನೀಡಿ ಅಂತ ಒತ್ತಾಯ ಮಾಡ್ತಿರ್ತಾರೆ ಕೆಲಸಲ್ಲ ಅಂತ ಕೆಲವೊಂದು ಇದಾವೆ. ಈ ಒಂದು ಅಂಶ ಹೇಗೆ ಮೇಡಮ್, ಇದು ಕಾನೂನುಬದ್ಧ ಆಗತ್ತಾ? ಹೇಗೆ?
3: ಖಂಡಿತ ಇಲ್ಲ ಸರ್, ಫೋರ್ಸ್ ಮಾಡಬಾರ್ದು, ಅದು ಕಾನೂನುಬದ್ಧ ಆಗೋದಿಲ್ಲ. ಓ, ಈ ಸಂದರ್ಭಕ್ಕೆ ತಕ್ಕನಾಗಿ ನಾನು ಹೇಳಬೇಕು ಅಂದ್ರೆ ಮೆಟರ್ನಿಟಿ ಬೆನಿಫಿಟ್ಸ್ ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಗಳನ್ನ ಟರ್ಮಿನೇಟ್ ಮಾಡೋದು ಉಂಟು. ಸೊ ಈಗ ಏನಾಗತ್ತೆ, ಡೆಲಿವರಿ ಆದ್ಮೇಲೆ ಪೋಸ್ಟ್ ಲೀವ್ ಮತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಲೀವ್ ಕೊಡಬೇಕು, ಪೋಸ್ಟ್ ಲೀವ್ ಕೊಡಬೇಕು ಅಂತ ಎಲ್ಲ ಕಾನೂನು ಇರೋದ್ರಿಂದ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಅವರು ಟರ್ಮಿನೇಟ್ ಮಾಡಿದ್ರೆ ಅವರು ಈ ಬೆನಿಫಿಟ್ಸ್ ನ ಕೊಡಬೇಕಾಗತ್ತೆ, ಅದಕ್ಕೆ ಪ್ರೆಷರೈಸ್ ಮಾಡ್ತಾರೆ, ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಪ್ರೆಷರೈಸ್ ಮಾಡ್ತಾರೆ. ಇಂತ ಒಂದು ಪ್ರೆಷರ್ಗೆ ಒಳಗಾಗಿದ್ದಂತಹ ಸಂದರ್ಭದಲ್ಲಿ ಅವರು ಖಂಡಿತ ಕಾನೂನು ಮೊರೆ ಹೋಗ್ಬೋದು. ಇದನ್ನ ಲೇಬರ್ ಕೋರ್ಟ್ಗೆ ಕೂಡ ಅವರು ಕೇಸನ್ನ ದಾಖಲೆ ಮಾಡಬಹುದು. ಹಾಗೆ ಅವ್ರ ಮಧ್ಯೆ ಏನಾದ್ರೂ ಕಾಂಟ್ರಾಕ್ಟ್ ಇದ್ರೆ ಸಿವಿಲ್ ಕೋರ್ಟ್ ಅಲ್ಲೂ ಕೂಡ ಇವರು ಕೇಸನ್ನ ದಾಖಲೆ ಮಾಡಬಹುದು, ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ಸ್ ಇದ್ದಾಗ.
2: ಈಗ ಹೆರಿಗೆ ರಜೆ ಆಗಿರಬಹುದು ಮತ್ತು ಇನ್ನಿತರ ಈಗ ಇತ್ತೀಚೆಗೆ ಸೇರ್ಪಡೆ ಆದ ರಜೆ, ತಿಂಗಳಿಗೆ ಒಂದು ರಜೆ ಅಂತ ಹೇಳಿ ಏನ್ ಮಾತಾಡ್ತಾ ಇದೀವಿ ನಾವು, ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ನಂತರ ದಿನಗಳಲ್ಲಿ ನೀವು ಯಾವುದೇ ರೀತಿಯಾದ ನಿರಾಕರಣೆ ಮಾಡೋಂಗಿಲ್ಲ.
3: ಈಗ 180 ಡೇಸ್ ಕಂಪ್ಲೀಟ್ ಆಗಿದ್ರೆ ಪೂರ್ತಿ ಮೆಟರ್ನಿಟಿ ಬೆನಿಫಿಟ್ಸ್ ಎಲ್ಲ ಅವರಿಗೆ ಸೇರ್ಬೇಕು.
2: ಕಂಪನಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಅನೇಕ ಕೌಶಲ್ಯಗಳಲ್ಲಿ ಏನಾದ್ರೂ ಕೊರತೆ ಬಂದಾಗ, ನಾವು ಆ ವರ್ಕ್ ಮಾಡ್ಲಿಕ್ಕೆ ಫಿಟ್ ಅಂತ ಇರಲಾರ್ದಾಗ
3: ಟರ್ಮಿನೇಟ್
2: ಅವ್ರು ಮಾಡ್ತಾರೆ. ಅವಾಗ ಅದಕ್ಕೆ ನಾವು ಆ ಉದ್ಯೋಗಕ್ಕೆ ನಾವು ಸೂಕ್ತ ವ್ಯಕ್ತಿ ಅಲ್ಲ ಅಂತೇಳಿ ಅನಿಸುತ್ತೆ, ಅದು ಬೇರೆ. ಆದ್ರೆ ನಮ್ಮಿಂದನೆ ರಾಜೀನಾಮೆ ಸದ್ಯಕ್ಕೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಬೇರೆ ಬೇರೆ ಕಾರಣಗಳನ್ನ ಬೇಕಾದ್ರೆ ಕೊಟ್ಬಿಟ್ಟು ನೀವು ಕೊಟ್ಬಿಡಿ ಸುಮ್ನೆ, ನಮ್ಗೆ ಆಗಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಕೊಡಿಸೋದಿದೆಯಲ್ಲ, ಅದು ಒಂಥರ ಸಂಚು ಮಾಡ್ದಂಗ ಆಗುತ್ತೆ.
3: ಸಂಚು ಮಾಡ್ದಂಗೆ, ಖಂಡಿತ. ಅದಕ್ಕೆ ಪ್ರೆಷರೈಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಕಾನೂನು
2: ತಪ್ಪು ಒಪ್ಪಿಗೆ ಟೈಪ್ ಮಾಡಿಸ್ಬಿಟ್ಟು ಅವ್ರ ಕಡೆಯಿಂದನೇ ಮಾಡಿ ಅವರಿಗೆ ಗೂಬೆ ಕೂರಿಸೋದು ನೀವು ಹೇಳ್ದಂಗೆ, ಅದೆಲ್ಲ ಆಗ್ಬಾರ್ದು. ಯಾವುದೇ ಕೆಲಸ ಇರಬಹುದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಎಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಮತ್ತೆ ಸರಿಯಾಗಿ ಕೆಲಸ ಮಾಡ್ತಿದ್ರು ಕೂಡ ಈ ಎಲ್ಲ ಕೆಲವು ಬೆನಿಫಿಟ್ ಗಳನ್ನ ಕೊಡಬೇಕಾಗತ್ತೆ, ಕೆಲವು ಸೌಲಭ್ಯಗಳನ್ನ ನೀಡಬೇಕಾಗತ್ತೆ, ತುಂಬಾ ರಜೆಗಳನ್ನ ನೀಡಬೇಕಾಗತ್ತೆ, ಅವರಿಂದ ನಮ್ಗೆ ತುಂಬಾ ನಷ್ಟ ಆಗತ್ತೆ ಅಂತ ಹೇಳಿ ಆ ವಿಚಾರಗಳನ್ನ ಮಾಡೋಂಗಿಲ್ಲ.
3: ಖಂಡಿತ,
2: ತಾವು ಹೇಳಿದಂಗೆ 180 ದಿನ, ಆರು ತಿಂಗಳ ಕೆಲಸದ ನಂತರ ಬೇಕಾದ್ರೆ ಅವರು ಈ ತರ ತಾಯ್ತನಕ್ಕೆ ಅವರು ಅರ್ಹರಾದ್ರೆ
3: ಎಲ್ಲ ಬೆನಿಫಿಟ್ಸ್ ಅವರಿಗೆ ಕೊಡಬೇಕಾಗತ್ತೆ.
2: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಸಂದರ್ಶಿನಿ ಮೇಡಮ್ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
5: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
4: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
5: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:36:26. ಈ ಸಮಯದ ಕಾರ್ಯಕ್ರಮ ನಿಮ್ಮೆಲ್ಲರ ನೆಚ್ಚಿನ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನ ಕೇಳುವಂತಹ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಸಮಯ. ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನ ಕಳಿಸಬೇಕಾಗಿರುವಂತಹ ವಾಟ್ಸ್ಆಪ್ ಸಂಖ್ಯೆ 9480901013, 9480901013, ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ವಾಟ್ಸ್ಆಪ್ ಸಂದೇಶದ ಮೂಲಕ ನಾವು ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಲುಪಿಸಬಹುದು. ಹಾಗಾದರೆ ಇನ್ಯಾಗ್ತಡ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಬರ್ತಾ ಇದೆ ಮೊದಲನೇ ಪ್ರಶ್ನೆ. ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಸುಳಿವುಗಳಿಂದ ಚಿತ್ರದ ಹೆಸರನ್ನ ಗುರುತಿಸಬೇಕು. ಕೆಳಗಿನ ಸುಳಿವುಗಳಿಂದ ಚಿತ್ರದ ಹೆಸರನ್ನ ಗುರುತಿಸಿ ಅನ್ನೋದು ಪ್ರಶ್ನೆ. ಸುಳಿವು ಒಂದು, ಈ ಚಿತ್ರ ಅರಣ್ಯ ಒತ್ತುವರಿ ಹಾಗೂ ದೈವಿಕ ಆರಾಧನೆಯ ಕಥಾಹಂದರವನ್ನ ಹೊಂದಿದೆ. ಸುಳಿವು ಎರಡು, ಚಿತ್ರದ ನಾಯಕ ನಟರೇ ನಿರ್ದೇಶನವನ್ನು ಸಹ ಮಾಡಿದ್ದಾರೆ. ಸುಳಿವು ಮೂರು, ಕಥಾನಾಯಕಿ ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾದರೆ ಈ ಮೂರು ಸುಳಿವುಗಳಿಂದ ಯಾವ ಚಿತ್ರ ಅಂತ ನಿಮಗೆ ಗೊತ್ತಾಗುತ್ತಾ? ಲೇಟೆಸ್ಟ್ ಮೂವಿನೇ, ತುಂಬ ಹಳೆಯ ಚಿತ್ರ ಅಂತೂ ಅಲ್ಲ, ಇತ್ತೀಚೆಗೆ ಬಂದಂತಹ ಚಿತ್ರವೇ. ಹಾಗಾಗಿ ನೀವು ಗೆಸ್ ಮಾಡೋದಕ್ಕೂ ಇದು ಈಸಿ ಆಗ್ಬೋದು ಅಂತ ಅನ್ಕೋತಾ ಮೂರು ಸುಳಿವುಗಳನ್ನು ಕೊಟ್ಟಿದ್ದೀನಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸೋದಕ್ಕೆ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ರಣಧೀರ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಂಗೀತ ಹಾಗೂ ಸಾಹಿತ್ಯವನ್ನ ನೀಡಿದವರು ಹಂಸಲೇಖ. ಈ ಹಾಡು ಒಂಥರ ಎಷ್ಟು ವಿಜೃಂಭಣೆ ಅಲ್ವಾ. ಹಾಡು ಕೇಳೋದಕ್ಕಿರಬಹುದು, ನೋಡೋದಕ್ಕಿರಬಹುದು, ಅದು ಖುಷ್ಬು ಅವರು, ರವಿಚಂದ್ರನ್ ಅವರ ಅಭಿನಯ ಇರ್ಬೋದು, ಅವರ ಬ್ಯಾಕ್ಗ್ರೌಂಡಲ್ಲಿ ಇರುವಂತಹ ಒಂದು ಪರಿಸರ ಇರ್ಬೋದು, ನಿಜವಾಗ್ಲೂ ತುಂಬಾನೇ ಒಂಥರ ಕಣ್ಣಿಗೆ ಹಬ್ಬ ಅನ್ನುವಂತಹ ಹಾಡು. ಹಾಗೆ ಸ್ಟುಡಿಯೋದಲ್ಲಿ ಕುತ್ಕೊಂಡು ಈ ಹಾಡನ್ನ ಕೇಳಿಸ್ಕೋಬೇಕಾದ್ರು ಅದೇ ತರ ತುಂಬಾ ವಿಜೃಂಭಣೆ ಆದಂತಹ ಹಾಡು. ಆ ಬೀಟ್ಸ್ ಇರ್ಬೋದು, ಹಂಸಲೇಖ ಅವರ ಕೆಲಸ, ಸಾಹಿತ್ಯ ನಿಜವಾಗ್ಲೂ ತುಂಬಾನೇ ಖುಷಿ ಕೊಡ್ತು. ನೀವು ಸಹ ಹಾಡನ್ನ ಎಂಜಾಯ್ ಮಾಡಿದೀರಾ ಅಂತ ಭಾವಿಸ್ತಾ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ನಾನು ಹಿಂದಿನ ಪ್ರಶ್ನೆಯನ್ನ ಕೇಳಿದ್ದೆ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಮ್ಮ ಕೇಳುಗರ ಹೆಸರನ್ನ ನೋಡುವಂತಹ ಸಮಯ. ಮಂಜುನಾಥ್ ಲಗ್ಗೆರೆಯಿಂದ, ರಾಧಾಕೃಷ್ಣ ಚೆಲ್ಲಹಳ್ಳಿಯಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಶ್ರೀಮಂತ್ ಹೊಸಮನಿ ಬೀದರ್, ತೀರ್ಥೇಶ್ ಚನ್ನಪಟ್ಟಣ, ಪ್ರಸನ್ನ ಕುಮಾರ್ ದಾವಣಗೆರೆ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಬಡಾವಣೆ ಚಿಕ್ಕಮಗಳೂರು, ಚಂದ್ರಪ್ಪ ಉತ್ತರಹಳ್ಳಿ, ನೋಬೆಲ್ ಟೈಲರ್ ಮುನಿರಾಬಾದ್ ಡ್ಯಾಂ, ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್, ಮುರಳಿ ಬುದಿಗೆರೆಯಿಂದ ಗುರುರಾಜ ಕುಟುಂಬ ವಿರೂಪಾಕ್ಷಪುರದಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆಯೇ ಸುನಿಲ್ ಅಂಟಾಳ ಮರದ್ ಮುನಿರಾಬಾದ್ನಿಂದ, ಮಲೇಶ್ ಬಾಬು ಅವರು ಶಿರಾದಿಂದ ಸಂದೇಶವನ್ನು, ಸರಿಯಾದ ಉತ್ತರವನ್ನು ಕೊಟ್ಟಂತಹ ಮೊದಲಿಗರು ನೀವೆಲ್ಲ. ನಿಮ್ಮ ಹೆಸರನ್ನು ಮಾತ್ರ ಓದಿದ್ದೀನಿ, ಹಾಗೆ ಇನ್ನೂ ಹಲವಾರು ಜನ ನಮಗೆ ಉತ್ತರವನ್ನು ಕಳಿಸ್ತಾ ಇದ್ದೀರಾ. ನನ್ನ ಹೆಸರನ್ನ ಯಾಕೆ ಓದಿಲ್ಲ, ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದಲ್ಲ ಅಂತ ನಮಗೆ ಆಮೇಲೆ ಧಮಕಿನೂ ಹಾಕ್ತಿರ್ತೀರಾ. ಅದಕ್ಕೆ ಹೇಳಿದ್ದೀನಿ, ಮೊದಲ 15 ಜನರ ಹೆಸರನ್ನು ಓದಿದ್ದೇನೆ. ಹಾಗಾದರೆ ಕಾರ್ಯಕ್ರಮದಲ್ಲಿ ಹಿಂದೆ ನಾನು ಕೇಳಿದಂತಹ ಪ್ರಶ್ನೆ ಆಗಿತ್ತು, ಕೆಳಗಿನ ಸುಳಿವುಗಳಿಂದ ಚಿತ್ರದ ಹೆಸರನ್ನು ಗುರುತಿಸಿ ಅಂತ ಹೇಳಿ. ಚಿತ್ರ ಅರಣ್ಯ ಒತ್ತುವರಿ ಹಾಗೂ ದೈವಿಕ ಆರಾಧನೆಯ ಕಥಾಹಂದ್ರವನ್ನು ಹೊಂದಿದೆ. ಹಾಗೆಯೇ ಚಿತ್ರದ ನಾಯಕ ನಟರೇ ನಿರ್ದೇಶನವನ್ನು ಸಹ ಮಾಡಿದ್ದಾರೆ. ಕಥಾನಾಯಕಿ ಅರಣ್ಯ ಇಲಾಖೆಯ ಸಿಬ್ಬಂದಿಯಾಗಿರ್ತಾರೆ ಅಂತ ಹೇಳಿದ್ದೆ. ಹೌದು, ನೀವು ಮಾಡಿರೋ ಗೆಸ್ ಕರೆಕ್ಟ್ ಆಗಿದೆ. ಚಿತ್ರದ ಹೆಸರು ಕಾಂತಾರ. ಕಾಂತಾರ ಒಂದು ದಂತಕತೆ ಅಂತ ಒಂದು ಚಿತ್ರ ಬಂದಿತ್ತು. ಈ ಚಿತ್ರದ ಕಥಾಹಂದ್ರ

ಇದಾಗಿತ್ತು. ಚಿತ್ರವನ್ನ ಸರಿಯಾಗಿ ನೀವೆಲ್ಲರೂ ಗೆಸ್ ಮಾಡಿದ್ದೀರಿ. ಪ್ರಶ್ನೆಗೆ ಸರಿಯಾದ ಉತ್ತರ ಕಾಂತಾರ. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ. ಬಾಲಿವುಡ್ನ ಖ್ಯಾತ ನಟ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು? ಬಾಲಿವುಡ್ನ ಖ್ಯಾತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು ಹಾಗೂ ಆ ಪುಸ್ತಕವನ್ನು ಬರೆದವರು ಯಾರು? ಪುಸ್ತಕದ ಹೆಸರೇನು ಹಾಗೆ ಪುಸ್ತಕವನ್ನು ಬರೆದವರು ಯಾರು ಅಂತ ಹೇಳಬೇಕು. ಇದು ಒನ್ ಮಾರ್ಕ್ಸ್ ಕ್ವಶನ್ ಅಲ್ಲ, ಎರಡು ಮಾರ್ಕ್ಸ್ ಕ್ವಶನ್ನು. ಪ್ರಶ್ನೆಯಲ್ಲಿ ಎರಡು ಉತ್ತರಗಳನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾರ್ಯಾರು ಸರಿಯಾಗಿ ಎರಡು ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿ. ಹಾಗಾದರೆ ಮತ್ತೊಂದು ಹಾಡಿನ ಕಾಲಾವಕಾಶ ನಿಮಗಂತೂ ಸಿಗ್ತಾ ಇದೆ. ಹಾರ್ಟ್ ಬೀಟ್ಸ್ ಚಿತ್ರದ ಹಾಡು ಹರಿಹರನವರ ಧ್ವನಿಯಲ್ಲಿ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಹಿಂದಿನ ಪ್ರಶ್ನೆಯಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ ಅಂತ ಅನ್ಸುತ್ತೆ, ಅದಕ್ಕಾಗಿ ತುಂಬಾ ಜನ ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಶ್ನೆನ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಬಾಲಿವುಡ್ನ ಖ್ಯಾತ ನಟ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು ಹಾಗೂ ಅದನ್ನು ಬರೆದವರು ಯಾರು ಅಂತ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಈ ಪ್ರಶ್ನೆಗೆ ನೀವು ಉತ್ತರವನ್ನು ಕಳುಹಿಸಬೇಕು. ಮೊದಲು ಬರೆದಂತಹ ಜೀವನ ಚರಿತ್ರೆ ಯಾರು ಬರೆದಿದ್ರು ಅಂತ ಕಳಿಸ್ಬೇಕು. ಈ ಪ್ರಶ್ನೆಗೆ ಬೇಕಿದ್ರೆ ನಿಮಗೊಂದು ಸಣ್ಣ ಕ್ಲೂ ಕೊಡಬಹುದು. ಇದನ್ನು ಬರೆದವರು ಗುರುದತ್ ಅವರ ಸಂಬಂಧಿ. ಯಾವ ಸಂಬಂಧಿ, ಯಾರಿರಬಹುದು, ಏನಂತ ಬರೆದ್ರು, ಏನು ಆ ಪುಸ್ತಕದ ಹೆಸರಿತ್ತು ಅಂತ ನೀವು ಹೇಳಬಹುದು. ಹಾಗೆಯೇ ಆ ಪುಸ್ತಕ ಕನ್ನಡದಲ್ಲಿತ್ತು ಅನ್ನೋದು ಇನ್ನೊಂದು ವಿಶೇಷ. ನೋಡೋಣ, ಮತ್ತೊಂದು ಕ್ಲೂ ಕೊಟ್ಟಿದ್ದೀನಿ, ಮತ್ತು ಎರಡು ಕ್ಲೂ ಕೊಟ್ಟಿದ್ದೀನಿ ಅವರ ಸಂಬಂಧಿ ಅನ್ನೋದೊಂದು, ಹಾಗೆಯೇ ಅದು ಕನ್ನಡದಲ್ಲಿದೆ ಪುಸ್ತಕ ಅನ್ನೋದನ್ನು ನಿಮಗೆ ಎರಡು ಕ್ಲೂನ ಕೊಟ್ಟಿದ್ದೀನಿ. ನೋಡೋಣ, ಮತ್ತೊಂದು ಹಾಡಿನ ಕಾಲಾವಕಾಶವನ್ನು ಸಹ ಕೊಡ್ತಾ ಇದ್ದೀನಿ. ಸರಿಯಾದ ಉತ್ತರವನ್ನು ಕಳುಹಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480909013ಗೆ.

ಹೊಂಬಿಸಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು, ಬಾಲಿವುಡ್ನ ಖ್ಯಾತ ನಟ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು ಹಾಗೂ ಅದನ್ನು ಬರೆದವರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟಂತಹ ಮೊದಲಿಗರು ಶ್ರೀಮಂತ್ ಹೊಸಮನಿ ಬೀದರ್, ಮಹೇಂದ್ರ ದಾವಣಗೆರೆ, ರಘುನಾರಾಯಣ್ ಬೆಂಗಳೂರು, ಸುಧಾಮೂರ್ತಿ ಕೆ ಹಳ್ಳಿ, ಬಿಂದು ಪ್ರಕಾಶ್ ಹಾಗೆ ಅನಿಲ್ ಬಿಷ್ಣಣ್ಣನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ವೇದಶೆಟ್ಟಿ ಕಾಳವರದಿಂದ, ಶಾಂತಾಚಾರ ಬಡಿಗೇರಿ ಕೊಕ್ಕನೂರಿನಿಂದ, ನೇತ್ರಾ ಕೆಂಗೇರಿ ಮಧು ಯಕ್ಲಸಪುರ ರಾಯಚೂರಿನಿಂದ, ಹಾಗೆ ಇವರೆಲ್ಲ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಸುಬ್ರಹ್ಮಣ್ಯ ಜಯಂತ್ ಅವರು ಇಲ್ಲ, ನಿಮ್ಮ ಉತ್ತರ ತಪ್ಪಾಗಿದೆ. ಹಾಗಿದ್ರೆ ಇವರೆಲ್ಲ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ ನನ್ನ ಪ್ರಶ್ನೆ ಆಗಿತ್ತು, ಬಾಲಿವುಡ್ನ ಖ್ಯಾತ ನಟ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು ಹಾಗೂ ಅದನ್ನ ಬರೆದವರು ಯಾರು ಅಂತ ಕೇಳಿದ್ದೆ. ಕ್ಲೂ ಸಹ ಕೊಟ್ಟಿದ್ದೆ, ಅದನ್ನ ಬರೆದವರು ಅವರ ಸಂಬಂಧಿನೇ, ಹಾಗೆ ಪುಸ್ತಕ ಕನ್ನಡದಲ್ಲಿತ್ತು ಅಂತ ಹೇಳಿದ್ದೆ. ಸರಿಯಾದ ಉತ್ತರ, ನನ್ನ ಮಗ ಗುರುದತ್ತ ಈ ಪುಸ್ತಕವನ್ನು ಬರೆದವರು ಅವರ ತಾಯಿ ವಾಸಂತಿ ಪಡುಕೋಣೆಯವರು. 1976 ಮಗನನ್ನ ಕುರಿತಾಗಿ ಅವರು ಬರೀತಾರೆ. ಹಾಗೆ ನೀವೆಲ್ಲ ಕಳಿಸಿರೋ ಹಾಗೆ ಗುರುದತ್ ಆ್ಯನ್ ಅನ್ಫಿನಿಶ್ಡ್ ಸ್ಟೋರಿ ಅನ್ನೋಂತಹ ಯಾಸಿರ್ ಉಸ್ಮಾನ್ ಅವರ ಪುಸ್ತಕವೂ ಸಹ ಇದೆ. ಆದರೆ ಮೊದಲು ಬರೆದಿದ್ದು ಅವರ ತಾಯಿ ವಾಸಂತಿ ಪಡುಕೋಣೆಯವರು 1976 ಬರೆದಿದ್ದಾರೆ. ಹಾಗಾದರೆ ಇಂದಿನ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಂದೇಶವನ್ನು ಕಳಿಸಿದ್ರಿ, ಸರಿಯಾದ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನಂತೂ ಮಾಡಿದ್ರಿ. ನಿಮ್ಮೆಲ್ಲರ ಸಂದೇಶವನ್ನು ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಹೀಗೆಯೇ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರತಿದಿನ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿತ್ತು. ಇಂದಿನ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮ ಇಷ್ಟೊತ್ತು ನಿಮ್ಮ ಜೊತೆಗಿದ್ದದ್ದು ನಾನು ಆರ್ ಜಿ ಸಿಂಧು.

0: ಹಾಗಾದರೆ 4 ಗಂಟೆಗೆ ಸರಿಯಾಗಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮ ಕೇಳಲಿದ್ದೀರಿ.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಆರಂಭದ ಗೀತೆಯನ್ನ ಗಾಯ್ದುಕೊಂಡಿದ್ದೇವೆ. ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದ ಗೀತೆಯನ್ನ ಕೇಳಿಬರುವ ಸ್ವರ ಸೋನು ನಿಗಮ್ ಅವರದು, ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಕಾರ್ಯಕ್ರಮದ ಮುಂದಿನ ಗೀತೆ ಕೃಷ್ಣಂ ಪ್ರಣಯಂ ಸಖಿ ಚಿತ್ರದಿಂದ. ಹಾಡಿರುವವರು ಜಸ್ ಕಿರಣ್ ಸಿಂಗ್, ಸಂಗೀತ ಅರ್ಜುನ್ ಜನ್ಯ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಇದುವರೆಗೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವರ ಯುಗಳ ಸ್ವರಗಳಲ್ಲಿದ್ದ ಅಣ್ಣಾ ಬಾಂಡ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಜಯಂತ ಕಾಯ್ಕಿನಿವರ ಗೀತ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಇವರ ಸಂಗೀತ ನಿರ್ದೇಶನವಿತ್ತು ಈ ಗೀತೆಗೆ. ಕಾರ್ಯಕ್ರಮದ ಮುಂದಿನ ಗೀತೆ ಲವ್ 360 ಚಿತ್ರದಿಂದ. ಗಾಯಕರು ಸಿದ್ದ ಶ್ರೀರಾಮ್, ಸಂಗೀತ ಅರ್ಜುನ್ ಜನ್ಯ, ಸಾಹಿತ್ಯ ಶಶಾಂಕ್.

ಕಾರ್ಯಕ್ರಮದ ಮುಂದಿನ ಗೀತೆ ಪವರ್ ಚಿತ್ರದಿಂದ. ಹಾಡಿರುವವರು ಪುನೀತ್ ರಾಜ್ಕುಮಾರ್, ಸಂಗೀತ ತಮನ್ ಎಸ್ ಎಸ್, ಸಾಹಿತ್ಯ ಕವಿರಾಜ್.

ಶಾನಿವರ ಧ್ವನಿಯಲ್ಲಿದ್ದ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳ್ತಾ ಇದ್ರಿ. ಸಂಗೀತ ವಿ ಹರಿಕೃಷ್ಣ ಹಾಗೂ ಸಾಹಿತ್ಯ ನಾಗೇಂದ್ರ ಪ್ರಸಾದ್ ಅವರದಾಗಿತ್ತು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕ್ರಾಂತಿ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಇವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಇವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಇವರ ಸಂಗೀತ ನಿರ್ದೇಶನವಿದೆ ಈ ಗೀತೆಗೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 5:30. ಯುವ ಮಿತ್ರರ ಕಾರ್ಯಕ್ರಮ ಯುವವಾಣಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ರಾಯಚೂರು.
2: ಎದೆ ತುಂಬಿ ಹಾಡಿದೆನೋ ಅಂದು ನಾನು.
1: ಹಾಡು ಹಕ್ಕಿಗಳ ಭಾವಭಂಡಿ,
3: ಹಕ್ಕಿಗಳ ಭಾವಭಂಡಿ.
4: ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು.
1: ಗಾಯಕರ ಜೊತೆ ಬದುಕಿನ ಕತೆ.
5: ಯಾವ ಹಾಡ ಹಾಡಲಿ.
1: ಭಾಗವಹಿಸಿದವರು
6: ದೊಡ್ಡಬಸಯ್ಯ ಶಾಸ್ತ್ರಿಗಳು, ಕರಾಬದಿನಿ

0: ಪ್ರಸ್ತುತಿ ವೆಂಕಟೇಶ್ ಹೋಗಾರ್.
1: ಯುವ ಸ್ನೇಹಿತರೆ, ಈ ವಾರದ ಹಾಡು ಹಕ್ಕಿಗಳ ಭಾವಬಂಡಿ ಇದು ಗಾಯಕರ ಬದುಕಿನ ಕತೆ ಹೇಳುವ ಕಾರ್ಯಕ್ರಮ. ನನ್ನೊಟ್ಟಿಗಿದ್ದಾರೆ ದೊಡ್ಡ ಬಸಯ್ಯ ಅಂತೇಳಿ. ಸೊ ಇವರು ಎಲ್ಲಿಯವರು, ಮತ್ತು ಸಂಗೀತ ಪಯಣ ಹೇಗೆ ಆರಂಭ ಆಯಿತು ಮತ್ತು ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಡ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್.
1: ತಮ್ಮ ಪರಿಚಯ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ ಎಲ್ಲಿಯವರು ನೀವು ಏನು?
2: ಸರ್, ನಮ್ಮದು ಬಳ್ಳಾರಿ ಹತ್ರ ಶ್ರೀಧರಗಡ್ಡಿ ಅಂತ ಹೇಳಿ, ಆ ಶ್ರೀಧರಗಡ್ಡಿ ಗ್ರಾಮದೊಳಗೆ ನಮ್ಮ ತಂದೆಯವರು ಕೃಷಿ ಕಾಯಕ ಮಾಡುವಂಥವ್ರು.
1: ಏನು ಹೆಸರು? ಏನು?
2: ವೀರೇಶಯ್ಯ ಸ್ವಾಮಿ ಮತ್ತು ಈರಮ್ಮ ಅಂತ ತಿಳ್ಕೊಂಡು ನಮ್ಮ ತಂದೆ ತಾಯಿ. ನನಗೆ 12 ವರ್ಷ ಇರುವಂಥ ಸಮಯದೊಳಗೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ ತೀರಿಕೊಂಡ್ರು. ತೀರಿಕೊಂಡಿರುವಂಥ ಸಮಯದಲ್ಲಿ ಅಲ್ಲಿ ಮತ್ತು ಅಮಾಲೆ ಕೆಲಸ ಅಂದ ಕೂಡಲೇ ಚೀಲ ಓರ್ಲಿಕ್ಕಂತೂ ಆಗೋದಲ್ಲ, ಸಣ್ಣ ವಯಸ್ಸಿನಲ್ಲ. ಹಾಗಾಗಿ ಅಮಾಲಿ ಕೆಲಸಕ್ಕೆ ಹೋಗುವಂಥ ಕೆಲವರು ಜೊತೆಗೂಡಿಕೊಂಡು ಹೋಗಿ ಚೀಲ ಹೊಲಿಯುವಂಥ ಕೆಲಸ ಮಾಡ್ತಿದ್ದೆ ನಾನು.
1: ಏನು ಓದಿದ್ದೀರಿ?
2: ನಾನು ಏನು ಓದಿಲ್ಲ ಸರ್.
1: ಏನು ಓದಿಲ್ಲ?
2: ಏನೇ ಓದಿಲ್ಲ.
1: ಸೊ ಈಗ ಇರೋದು ಎಲ್ಲಿ ನೀವು ವಾಸ? ಈಗ ನೀವು ಅದೇ ಬಳ್ಳಾರಿ ಇದರಲ್ಲಿ ಇರ್ತೀರಾ ಅಥವಾ?
2: ಇಲ್ಲ ಇಲ್ಲ ಸರ್, ನಮ್ಮ ತಂದೆ ತಾಯಿ ತೀರಿಕೊಂಡ ಮೇಲೆ ನಮ್ಮೂರು ಜನ ಎಲ್ಲ ಕೂಡಿಕೊಂಡು ನಮ್ಮ ತಂದೆಯವರ ಅತ್ತೆ ಈರಮ್ಮ ಅಂತ ತಿಳ್ಕೊಂಡು, ತಂದೆ ತಾಯಿ ಇಲ್ಲದ ಮಗ ಅನಾಥ ಆಗಿಬಿಡ್ತಾನ, ಏನಾದರೂ ಮಾಡಿ ಇವನಿಗೊಂದು ದಾರಿ ಹಚ್ಚಬೇಕಂತ ತಿಳ್ಕೊಂಡು ಊರು ಜನಗಳನ್ನು ಕರ್ಕೊಂಡು ಒಂದು ದಿನ ಪುಟ್ಟರಾಜ ಗುರುಗಳು, ಇವತ್ತು ಇಡೀ ನಾಡಿನೊಳಗೆ ಸಾವಿರಾರು ಅಂಧ ಅನಾಥ ಮಕ್ಕಳು ಬದುಕ್ತಾರೆ ಅಂತಂದ್ರೆ ಅದಕ್ಕೆ ಕಾರಣೀಕರ್ತರು ಪುಟ್ಟರಾಜ ಗುರುಗಳು, ಹಾನಗಲ್ ಕುಮಾರ ಮಹಾಸ್ವಾಮಿಗಳು, ಪಂಡಿತ ಪಂಚಾಕ್ಷರ ಗುರುಗಳು, ಇವತ್ತು ಅವರಂಥವ್ರು ಅದಾರ ಅಂತ ತಿಳ್ಕೊಂಡು ಇವತ್ತು ಎಷ್ಟೋ ಜನಗಳಿಗೆ ದಾರಿ ದೀಪವಾಗಿದೆ. ಅಂಥ ಗುರುಗಳು ನಮ್ಮ ಶ್ರೀಧರಗಡ್ಡಿ ಗ್ರಾಮಕ್ಕೆ ಬಂದಿದ್ದರು
1: ಚಿಕ್ಕವರಿದ್ದಾಗ.
2: ಹೌದೌದು ಸರ್, ಅಲ್ಲಿ ಶ್ರೀಧರಗಡ್ಡಿ ಗ್ರಾಮದೊಳಗೆ ಪುಟ್ಟರಾಜ ಗುರುಗಳನ್ನು ಹೃದಯ ತುಂಬಿಕೊಂಡಿರ್ತಕ್ಕಂಥ ಊರು ಇದು ನಮ್ಮೂರು ಬಳ್ಳಾರಿ ಹತ್ರ ಶ್ರೀಧರಗಡ್ಡಿಯಲ್ಲಿ. ನಮ್ಮೂರು ಜನ ಎಲ್ಲ ಕೂಡಿಕೊಂಡು ಅಜ್ಜಾರ ಹತ್ರ ಬಂದರು, ಬುದ್ಧಿ ಹಿಂಗ್ರಿ, ಸಣ್ಣ ಹುಡುಗ 12-13 ವರ್ಷದ ಹುಡುಗ, ತಂದೆ ತಾಯಿ ತೀರ್ಕೊಂಡಾರ, ಅಮಾಲಿ ಕೆಲಸಕ್ಕೆ ಹೋಗ್ತಾನ, ಗ್ವಾಡಿ ಕಟ್ಟುವಂಥ ಕೆಲಸಕ್ಕೆ ಹೋಗ್ತಾನ, ಕಾಯಿಪಲ್ಯ ಮಾರಕ್ಕೆ ಹೋಗ್ತಾನ್ರಿ, ಜಂಗಮೂರ ಹುಡುಗ ಕೆಟ್ಟ ಹೋಗಿಬಿಡ್ತಾನ್ರಿ ಅಪ್ಪ, ಅದಕ್ಕೆ ನಿಮ್ಮ ಮಠದೊಳಗೆ ಬಿಡಬೇಕಂತ ಮಾಡೀವಿ ಅಂತ ಇಡೀ ಊರು ಜನ ಹೇಳಿದಾಗ, ಅವಾಗಿನ ಪರಿಸ್ಥಿತಿ ಹಂಗಿತ್ತು ನಮ್ಮದು ಅಂತಂದರೆ ಒಂದು ಕ್ಷಣ ನೆನೆಸ್ಕೊಂಡ್ಬಿಟ್ರೆ ಕಣ್ಣಾಗಿ ನೀರು ಬರ್ತವೆ. ತಂದೆ ತಾಯಿ ತೀರ್ಕೊಂಡ ಮೇಲೆ ಎಷ್ಟೋ ಜನ ಬಂಧು ಬಳಗ ಎಲ್ಲರಿದ್ದರು ಕರೆ, ಆದರೆ ಯಾರು ನೋಡ್ತಿರಲಿಲ್ಲ ಪರಿಸ್ಥಿತಿ. ಈ ಪರಿಸ್ಥಿತಿ ನಮ್ಮೂರಲ್ಲಿ ಕೆಲವರಿಗೆ ಗೊತ್ತಾಯಿತು. ನಾನು ಬಳ್ಳಾರಿಯಲ್ಲಿ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಿದ್ದೆ ಅಂತಂದರೆ ಆ ಸಮಯದಲ್ಲಿ ಎಲ್ಲೋ ಊಟ ಮಾಡ್ತಿದ್ದೆ, ಎಲ್ಲೋ ಮಲಗ್ತಿದ್ದೆ, ಅಂಥ ಪರಿಸ್ಥಿತಿ ನಂದು. ಅವಾಗ ಈ ವಿಚಾರ ಎಲ್ಲ ಪುಟ್ಟರಾಜ ಗುರುಗಳಿಗೆ ತಿಳಿಸಿದರು ನಮ್ಮ ಊರು ಜನಗಳೆಲ್ಲ. ಅವಾಗ ಅಜ್ಜವ್ರು ಅಂದರು, ಏನು ಓದ್ಕೊಂಡಿಯಪ್ಪ ಅಂದ್ರೆ, ಬುದ್ಧಿ ನಾನು ಶಾಲೆಗೇನು ಹೋಗಿಲ್ಲರಿ ಅಂದೆ. ಹೌದಾ, ಮತ್ತು ನಮ್ಮ ಮಠದಲ್ಲಿ ಏನು ಕಲಿತೀಯ ಅಂದರು, ನೀವು ಏನು ಆಶೀರ್ವಾದ ಮಾಡಿ ಹೇಳ್ತಾರಪ್ಪ ಅದನ್ನು ಕಲಿತೀನಿ ಅನ್ನುವಾಗ, ಹಾಗಾದರೆ ಒಂದು ಒಂದು ಯಾವುದನ್ನು ಒಂದು ಹಾಡು ಹಾಡೋ ಕೇಳ್ತೀವಿ ಅಂದರೆ. ಹೌದು ಹೌದು, ಹಾಡು ಹಾಡೋ ಅಂದರು. ಬುದ್ಧಿ ನನಗೆ ಯಾವುದು ಭಕ್ತಿ ಗೀತೆ ಅಂಥವು ಯಾವ ಬರಲ್ರಿ ಅನ್ನುವಾಗ, ನಿನಗೆ ಏನು ಬರ್ತದೆ ಹಾಡು ಅಂದರು. ಆಗಿನ ಸಮಯದಲ್ಲಿ ಶಿವರಾಜ್ ಕುಮಾರ್ ಅವರು ತವರಿಗೆ ಬಾ ತೆಂಗಿ ಪಿಕ್ಚರ್ ಒಂದು ಸಾಂಗು ಸ್ವಲ್ಪ ಹೈಯೆಸ್ಟ್ ಇತ್ತು ಆ ಸಮಯದಲ್ಲಿ, ಅದು ಒಂದು ಗೀತೆ ಹಾಡಿದೆ ನಾನು ಗುರುಗಳ ಹತ್ರ. ಅದು ಯಾವುದು ಅಂತಂದರೆ,

0: ಈ ಹಾಡನ್ನು ಗುರುಗಳ ಹತ್ತಿರ ಹಾಡಿದಾಗ ತಲೆ ಮೇಲೆ ಅಸ್ತ ಇಟ್ಟು ಒಂದೆರಡು ಎಟ್ಟು ಡುಬ್ಬದ ಮೇಲೆ ಆಶೀರ್ವಾದ ಮುಖಾಂತರ ಮುಟ್ಟಿ ಮಠದಲ್ಲಿ ಕಸ ಓಡಿ ಹೆಂಗೆಂಗೆ ಸೇವಾ ಮಾಡ್ತಿ ಹಂಗಂಗೆ ನಿನಗೆಲ್ಲ ಬರ್ತದೆ ಹೋಗು ಅಂದರು ಪುಟ್ಟರಾಜ ಗುರುಗಳು. ಇವತ್ತು ಒಂದು ಕ್ಷಣ ನೆನೆಸ್ಕೊಂಬಿಟ್ರೆ ನಮ್ಮ ತಂದೆ ತಾಯಿ ಇದ್ದರೆ ನಮ್ಮನ್ನು ಚೆನ್ನಾಗಿ ನೋಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ತಂದೆ ತಾಯಿಗಿಂತ ಹೆಚ್ಚಾಗಿ ನಮಗೆ ಹಾಕ್ಕೊಳ್ಲಿಕ್ಕೆ ಬಟ್ಟೆ ಕೊಟ್ಟು, ಒಟ್ಟಿಗೆ ಪ್ರಸಾದವನ್ನು ಕೊಟ್ಟು, ನೆತ್ತಿಗೆ ಬುತ್ತಿಯನ್ನು ಕೊಟ್ಟು ಈ ನಾಡಿನೊಳಗೆ ಮೆರೆಸಿದವರು ಯಾರಾದರಿದ್ದರೆ ಅದು ಪುಟ್ಟರಾಜ ಗುರುಗಳು ಅಂತ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ನಮ್ಮ ಉಸಿರು ಏನಾದರೂ ಅದ ಅಂತ ಕಾರಣಕರ್ತರು ಗುರುಗಳೇ, ಅವರ ಆಶೀರ್ವಾದದಿಂದ ಇವತ್ತು ನಮ್ಮ ಬದುಕು ಚೆನ್ನಾಗಿ.
1: ನೀವು ಗದಗಕ್ಕೆ ಹೋದರೆ ಮತ್ತೆ ನಿಮಗೆ ಈ ರಾಯಚೂರು ಜಿಲ್ಲೆ ಹೆಂಗೆ ಸಂಬಂಧ ಅಂತ?
0: ಸರ್, ನಾನು ಅಲ್ಲಿ ಗುರುಗಳ ಮಠದಲ್ಲಿ ಇರತಕ್ಕಂಥ ಸಮಯದಲ್ಲಿ ನಾನು 10 ವರ್ಷ ತಬಲಾ ಬಾರಿಸಿನಿ ಸರ್.
1: ಗುರುಗಳ ಮಠದಲ್ಲಿ ಗದಗಲ್ಲಿ
0: 10 ವರ್ಷ ಎಲ್ಲ ಕಡೆ ಪ್ರೋಗ್ರಾಮ್ ಮಾಡಿದೆ ನಾನು ತಬಲಾ ಬಾರಿಸುತ್ತ. ಅಜ್ಜೋರು ಇದ್ರು ಇನ್ನು ಅವಾಗ ಮಠದಲ್ಲಿ ಇರುವಂಥ ಸಮಯದಲ್ಲಿ ಒಂದ್ಸಲ ನಮ್ಮ ಮನೆ ಕರ್ಕೊಂಡು ಬಂದಿದ್ದೆ. ನಮ್ಮದು ಮತ್ತೆ ಸಣ್ಣ ಮನೆ ರೀ ಅಲ್ಲಿ ಊರಲ್ಲಿ, ನಮ್ಮಣ್ಣ ಇದ್ದ ಆ ಮನೆಗೆ ಪುಟ್ಟರಾಜ ಗುರುಗಳು ಪಾದ ಪೂಜೆ ಮಾಡಿಸೋಣ ಅಂತ ಕರ್ಕೊಂಡು ಹೋದಾಗ ನಮ್ಮದು ಗುಡಿಸಲು ಮನೆ ಸ್ವಲ್ಪ ಗುರುಗಳು ಹೀಗೆ ಹಿಂಗೆ ಒಳಕ್ಕೆ ಹೋಗುವಾಗ ತಟ್ಟಿತ್ತು ಅದು ತಲೆಗೆರೆ. ಇದೇನಾ ಅಂತಂದ್ರೆ ಅಜ್ಜಾರ, ಇಲ್ಲರಿ ಗುಡಿಸಲು ಐತ್ರಿ, ಪಾಪ ಬಡವ್ರ ಮನೆ ಐತೆ ಅಂದ್ಕೂಡ್ಲೆ ಅಜ್ಜಾರ ಕರೆದ್ರಿ ರೀ. ಮಠದಲ್ಲಿ ಏನು ಅಭ್ಯಾಸ ಮಾಡಾಕೈತಿ ಅಂದ್ರೆ ಬುದ್ಧಿ ಹಿಂಗೆ ತಬಲ ಅಭ್ಯಾಸ ಮಾಡಾಕತ್ತೀನಿ ಅಂದ್ಕೂಡ್ಲೆ ಪುಟ್ಟರಾಜ ಅಜ್ಜಾರು ಒಂದು ಎರಡು ಹೆಜ್ಜೆ ಹಾಕಿ ಕರೆದು ತಲೆ ಮೇಲೆ ಹಾಸ್ತಿಟ್ಟು, ಸಂಗೀತ ಕಲಿ ಶಾಸ್ತ್ರ ಆಗ್ತಿ ಹೋಗು, ನಿನಗೆ ದೊಡ್ಡ ಭವಿಷ್ಯ ಐತೆ ಹೋಗು, ಲಕ್ಷ್ಮಿ ನಿನ್ನಿಂದ ಕುಣ್ಕೊಂತ ಬರ್ತಾಳೆ ಹೋಗು ಅಂದರು ಪುಟ್ಟರಾಜ ಗುರುಗಳು. ನನಗೆ ಓದಕ್ಕೆ ಬರೋದಿಲ್ಲರಿ ಅಂದ್ಕೊಳ್ಳಿ, ಏನೇನು ಹೋಗ ಎಲ್ಲ ಬರ್ತದೆ ಹೋಗ, ಅವೆಲ್ಲ ಗುರುಕುಮಾರ ಪಂಚಾಕ್ಷರೇಶ್ವರರು ಎಲ್ಲ ನೀನು ಕೊಡ್ತಾರೆ ಹೋಗಂದರು. ಅವರು ಅವತ್ತಿನ ಒಂದು ಆಶೀರ್ವಾದದ ನುಡಿ ಇವತ್ತು ನೆನೆಸ್ಕೊಂಡ್ರೆ ರೋಮಾಂಚನ ಆಗ್ತದೆ. ಒಂದು 500 ಮೇಲೆ ಹಾಡು ಬರ್ದೇನೆ ಸರ್ ನಾನು.
1: ಅಲ್ಲಿ ನೀವು ರಾಯಚೂರಿಗೆ ಬಂದಿದ್ದು ಹೇಳಲಿಲ್ಲ ನನಗೆ.
0: ಅದೇ ಹೇಳ್ತೇನೆ ಸರ್, ಅದನ್ನು ಹೇಳ್ತೇನೆ ಸರ್. ಇದಾದ್ಮೇಲೆ ಏನು ಸರ್, ಗುರುಗಳ ಆಶೀರ್ವಾದ ಆದಮೇಲೆ ಬರಬರ್ತಾ ಪ್ರವಚನಕಾರ ಆದೆ. ಪ್ರವಚನಕಾರ ಆಗಿ ಇಲ್ಲಿ ರಾಯಚೂರು ಜಿಲ್ಲೆಯೊಳಗೆ ಮಾನವಿ ತಾಲೂಕಿನೊಳಗೆ ಖರಾಬ್ ದಿನ್ನಿ ಅಂತ ಬರ್ತದೆ. ಆ ಖರಾಬ್ ದಿನ್ನಿಗೆ ಒಂದು ಸಮಯದಲ್ಲಿ ತಬಲಾ ಬಾರಿಸಕ್ಕೆ ಬಂದಿದ್ದೆ ನಾನು. ಅಲ್ಲಿ ತಬಲಾ ಬಾರಿಸೋದು ನೋಡಿ ನಮ್ಮ ಖರಾಬ್ ದಿನ್ನಿ ಗ್ರಾಮದ ಎಲ್ಲ ಹಿರಿಯರು ಕೂಡಿಕೊಂಡು, ಪಾಪ ತಂದೆ ತಾಯಿ ಇಲ್ಲದ ಹುಡುಗ, ಈ ಹುಡುಗನಿಗೆ ನಮ್ಮೂರೊಳಗೆ ಮಠದವರ ಮನೆ ಅಂತದೆ ಅಲ್ಲಿ, ಆ ಮಠದ ಉಮಾದೇವಿ ಅಮ್ಮ ಅಂತೇಳಿ, ಮತ್ತು ಅವರು ತಮ್ಮ ಶರಣಯ್ಯ ಸ್ವಾಮಿ ಅಂತೇಳಿ, ಈ ಹುಡುಗ ಚಲೋ ಅದನ, ಈ ಹುಡುಗನಿಗೆ ನಮ್ಮ ಮನೆಯಾಗಿರ್ತಕ್ಕಂಥ ಒಂದು ಹೆಣ್ಣು ಕೊಟ್ಟುಬಿಟ್ಟಿವಿ ಅಂದರೆ ಇಲ್ಲೇ ಇರ್ತಾನ ಅಂತ ಅವರೆಲ್ಲರೂ ಊರ ಜನ ಅವ್ರ ಮನೆಯಾಗಿದ್ದವರು ಎಲ್ಲರೂ ಖುಷಿಯಿಂದ ಒಪ್ಪಿ ಅವರೇ ನನಗೆ ಮದುವೆ ಮಾಡಿ ಆ ಊರೊಳಗೆ ಇಟ್ಟುಕೊಂಡಾರ.
1: ನಮ್ಮೂರಿಗೆ ಬಂದಂತ ಅಳಿದ್ರು ನೀವು?
0: ನಿಮ್ಮ ಪ್ರೀತಿಗೆ ನಾವು ಏನು ಮಾತಾಡ್ಲಿಕ್ಕೆ ಬರೋದಿಲ್ಲ.
1: ನಿಮ್ಮ ಮನೆಯವರು ಏನು ಮಾಡ್ತಾರೆ ಏನು?
0: ನಮ್ಮ ಮನೆಯವರು ಬಟ್ಟೆ ಹೊಲಿತಾರೆ ಸರ್, ಶ್ರೀದೇವಿ ಅಂತ ತಿಳ್ಕೊಂಡು.
1: ಮಕ್ಕಳು
0: ಇಬ್ಬರು, ಒಂದು ಹೆಣ್ಣು ಒಂದು.

0: ಅವ್ರೇನು ಓದ್ತಿದಾರ?
1: ಸಿದ್ಧಲಿಂಗಯ್ಯ ಅಂತೇಳಿ ನಮ್ಮ ಮಗ 5ನೇ ಕ್ಲಾಸ್ ಓದ್ತಿದ್ದಾನೆ, ವೈಷ್ಣವಿ ಅಂತೇಳಿ ನಮ್ಮ ಮಗಳು 1ನೇ ಕ್ಲಾಸ್ ಈ ವರ್ಷ ಸರ್.
0: ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಈಗ ಆರಾಮಿದ್ದೀರಿ?
1: ಒಟ್ಟು ಗುರುಗಳ ಆಶೀರ್ವಾದ ರೀ ಅಲ್ಲ. ಈ ಭಾಗಕ್ಕೆ ನಾನು ಪ್ರವಚನಕ್ಕೆ ಬಂದಾಗ ಎಷ್ಟೋ ಜನ ನನಗೆ ಯಾವುದೇ ಒಂದು ಪ್ರೋಗ್ರಾಮ್ಗೆ ಹೋಗ್ತಿದ್ದೆ ಅಂತಂದ್ರೆ ಕೆಡಿಸುವಂಥವ್ರೆ ಹೆಚ್ಚು, ನಿಮ್ಗೆ ಗೊತ್ತಿರ್ತದೆ ಎಲ್ಲಿ ಒಳ್ಳೇದು ನಡೀತದಲ್ಲ ಅಲ್ಲಿ ಕೆಡಿಸುವಂಥವ್ರೆ ಜಾಸ್ತಿ ಇರ್ತಾರಲ್ಲ. ನಾನು ತಬಲಾವನ್ನು ಬಿಟ್ಟು ಪ್ರವಚನ ಹೇಳೋಕ್ಕೆ ಹೋದಾಗ ನನಗೆ ಬಹಳ ಜನ ತೊಂದರೆ ಕೊಟ್ಟರು. ಆದರೆ ಆ ತೊಂದರೆ ಕೊಟ್ಟಿರುವಂಥ ಸಮಯದೊಳಗೆ ಈ ರಾಯಚೂರು ಭಾಗದೊಳಗೆ ಒಬ್ಬ ಪ್ರವಚನಕಾರ ಅಂತ ಗುರುತಿಸಿ ಈ ಭಾಗಕ್ಕೆ ಪ್ರಚಾರ ಮಾಡಿದವರು ಕಿಲ್ಲೆಯ ಬೃಹನ್ ಮಠದ ತಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಬಹಳ ಖುಷಿಯಿಂದ ಹೇಳಬೇಕಾಗ್ತದೆ. ಅದರ ಜೊತೆಗೆ ಇವತ್ತು ನಾನು ಏನಾದರೂ ಪ್ರವಚನ ಕಲ್ತೀನಿ ಅಂತಂದರೆ ಈ ಸದ್ಯ ಪೀಠಕ್ಕಿರ್ತಕ್ಕಂಥ ಪೂಜ್ಯ ಪರಮ ಪೂಜ್ಯ ಕಲ್ಲಯ್ಯಜ್ಜನವರು, ಅವರ ಸೇವೆ ಒಂದು 10 ವರ್ಷ ಮಾಡೀನಿ ಸರ್.
0: ನೀವು ಹಾಡುಗಳು ಬರಿತಿದ್ದೀರಿ ಅಂತ ಕೇಳಿದೆ ನಾನು, ಯಾವುದಾದ್ರೂ ಒಂದು ಹಾಡು ಹಾಡೋದಾರ?
1: ಪುಟ್ಟರಾಜ ಗುರುಗಳದ್ದು ಒಂದು ಗೀತೆ ಹಾಡ್ತೇನೆ. ಪುಟ್ಟರ

0: ನೀವು ತಬಲಾ ಬಾರಿಸ್ತಾ ಹಾಡನ್ನು ಹಾಡುವಂಥದ್ದು ಯಾವಾಗಿನಿಂದ ಆರಂಭ ಮಾಡಿದಿರಿ? ಗದಗಲ್ಲಿದ್ದು ಇದ್ದಾಗಿಂದನ ಅಥವಾ ಎಷ್ಟನೇ ವಯಸ್ಸು?
1: ಒಂದು 17-18 ವರ್ಷ ಇದ್ವನ್ ಸರ್ ಅವಾಗ.
0: ಈ ಸರ್ ನೀವು ಮಠಕ್ಕೆ ಹೋಗಿ 4 ವರ್ಷದ ನಂತರ ಹಾಡಾಡಲಿಕ್ಕೆ ಆರಂಭ ಮಾಡಿದ್ರಿ? ತಬಲಾ ಜೊತೆಗೇನ?
1: ತಬಲಾ ಜೊತೆಗೆ. ಈ ಸದ್ಯ ಪೀಠಕ್ಕಿರುವಂಥ ಪರಮ ಪೂಜ್ಯ ಕಲ್ಲಯ್ಯಜ್ಜನವರು, ಪುಟ್ಟರಾಜ ಗುರುಗಳು, ಈ ಇರುವ ಪೂಜ್ಯರು ನಮ್ಮ ಬದುಕಿನೊಳಗೆ ಸಿಕ್ಕಾರ ಅಂತೇಳಿ ನಮ್ಮ ಬದುಕು ಬಂಗಾರ ಆಗಿದೆ. ನಾನು ತಬಲಾ ಬಾರಿಸ್ತಿದ್ದೆ
0: ಬೆಳಗಾವಿ. 10 ವರ್ಷ ಬಾರಿಸಿದ್ರಿ ಸರ್?
1: 10 ವರ್ಷದ ಬಾರಿಸಿ ಸರ್. 10 ವರ್ಷ ಬೆಳಗಾ ಮುಂಜಾನೆ 4 ಗಂಟೆಗೆ ರೀ. ನಮ್ಮ ಮಠದ ಪರಂಪರೆ ಹೆಂಗದಂದರೆ ಬೆಳಗಾ ಮುಂಜಾನೆ 4 ಗಂಟೆಗೆ ಎದ್ರಿ, ಮುಖ ತೊಳ್ಕೊಂಡು, ಅಣಿಗೆ ಬಸ್ ಮುಚ್ಕೊಂಡು, ಮಠದಲ್ಲಿ ಕಸ ಹೊಡೆದು, ಮತ್ತು ಯಥಾರೀತಿಯಾಗಿ ಮುಖ ಕೈಕಾಲು ತೊಳ್ಕೊಂಡು ಬಂದು ಪ್ರಾರ್ಥನೆ ಗೀತೆ 4 ಗಂಟೆಗೆ ಇರ್ತದೆ ಮಠದಲ್ಲಿ. ಪ್ರೇಯರ್ ಗೀತೆಯನ್ನು ಮುಗಿಸ್ಕೊಂಡು 4:30 ಸುಮಾರು ತಬಲಾ ತೆಗೆದುಕೊಂಡು ಕೂತ್ಕೊಂಡ್ವಿ ಅಂತಂದರೆ 9 ಗಂಟೆ ಮಟ್ಟ ಅಭ್ಯಾಸ ಮಾಡ್ತಿದ್ವಿ. ಆ ಅಭ್ಯಾಸ ಮಾಡುವಂಥ ಸಮಯದಲ್ಲಿ ಮತ್ತು ಭಾಳ ಹೊತ್ತು ಕೂತ್ಕೊಂಡು ಅಜ್ಜಾರ ಹತ್ರ ಕೂಡ್ತಿದ್ದೆ. ಈಗೇನು ಪೀಠಕ್ಕೆ ಇದಾರಲ್ಲ ಅಜ್ಜಾರ, ಅವ್ರ ಜೊತೆಗೂಡ್ಕೊಂಡು ನಾನು ಅಭ್ಯಾಸ ಮಾಡ್ತಿದ್ದೆ. ಅಜ್ಜಾರ ಹಂಗೆ ಕೂಡ್ತಿದ್ರು, ಅವ್ರ ಜೊತೆಗೆ ಅಭ್ಯಾಸ ಮಾಡುವಾಗ ನಾನು ಒಂದು ಸಲ ತಬಲಾ ಬಿಟ್ಟು ಹೋಗಿದ್ದೆ. ಭಾಳ ಹೊತ್ತು ಕುಂತು ಕುಂತು ಸಾಕಾಯ್ದೆ ಅಂತ ಬಿಟ್ಟು ಹೋದಾಗ ಒಂದು ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನಕ್ಕೆ ಪರಮ ಪೂಜೆ ಕಲ್ಲಯ್ಯಜ್ಜರು ಇವ ದೊಡ್ಡ ಬಸವ ಯಾಕೆ ಬಿಟ್ಟುಬಿಟ್ಟು ಹೊಂಟಾನ ಅಂತೇಳಿ ಒಂದಿನ ಹಿಂಗೆ ಹೋಗುವಾಗ ಮತ್ತು ಅವರಿಗೆ ಕಣ್ಣಿಲ್ಲ ಅಲ್ಲ, ಹಿಂಗೆ ಕೈ ಮುಟ್ಟಿದ್ದಾರೆ. ಮುಟ್ಟಿದ ಕೂಡಲೇ ಎಲ್ಲಿಗೊಂಟಿ ಅಂದ್ರೆ, ಇಲ್ಲರಿ ಭಾಳ ಹೊತ್ತಾಯ್ತು ರೀ ಬಾ ತಬಲಾ ಬಾರಿಸಿ, ಸ್ವಲ್ಪ ಬೇಜಾರಾಗೈತ್ರಿ, ಹಿಂಗೆ ಹೋಗಿ ಬರುತ್ತೆ ಅಂದ ಕೂಡಲೇ ಬೇಡ ತಡಿ, ನೀನು ತಬಲಾ ಬೇಜಾರಾಗೈತೆ ಹೋದಲ್ಲ, ತಗೋ ಇದು ಹಾರ್ಮೋನಿ ತೊಗೊಂಡು ಬಾರಿಸು ಅಂದ್ರೆ. ಬುದ್ಧಿ ನನಗೇನು ಗೊತ್ತಾಗೋದಿಲ್ಲರಿ, ಇದು ಎಲ್ಲ ಬರ್ತೋಗ್ರಿ, ಸುಮ್ಮನೆ ನಾನು ತೋರಿಸ್ತೇನೆ ಸೂರುಗಳನ್ನು, ಅಷ್ಟೇ ನೀವು ಬಾರಿಸ್ಕೊಂತ ಹೋಗಂದರು. ಅದು ಗುರುಗಳು ಆಶೀರ್ವಾದದಿಂದ ಹಾರ್ಮೋನಿಯಂ ಸಮೇತ ನನಗೆ ತಕ್ಕಂತೆ ನಾನು ನುಡಿಸ್ಕೊತೀನಿ. ತಬಲಾ ಸಮೇತ ಒಟ್ಟು ಎಲ್ಲ ಕಡೆ ಪ್ರೋಗ್ರಾಮ್ ಕೊಟ್ಟೀನಿ. ಇವತ್ತೇನು ಒಂದು ಸಂಗೀತ ಒಂದು ತಬಲಾ ಬಂದದಂದ್ರೆ ಪುಟ್ಟರಾಜ ಗುರುಗಳ ಆಶೀರ್ವಾದ, ಪರಮ ಪೂಜೆ ಕಲ್ಲಯ್ಯ.
0: ಅಂದ್ರೆ ಒಂದು 10 ವರ್ಷ ತಬಲಾ ಆದಮೇಲೆ ಹಾಡು ಹಾಡಲಿಕ್ಕೆ ಯಾವಾಗಿಂದ ಆರಂಭ ಮಾಡಿದ್ರಿ? ಹಾಡು ಸ್ವತಂತ್ರವಾಗಿ ಹಾಡಲಿಕ್ಕೆ
1: 5-6 ವರ್ಷ ಆಯ್ತು ಸರ್.
0: ಏನು ಹಾಡುಗಳನ್ನು ಹಾಡ್ತೀರಿ ಅಂದರೆ, ಭಕ್ತಿಗೀತೆ ಯಾವ ರೀತಿ?
1: ಭಕ್ತಿಗೀತೆ ಬಂತು ರೀ, ವಚನ ಸಂಗೀತ ಜಾಸ್ತಿ ನಮ್ಮದು.
0: ವಚನ ಸಂಗೀತ
1: ಪುಟ್ಟರಾಜ ಗುರುಗಳು ಬಹಳ ವಚನಗಳು ಬರ್ದಾರೆ. ಅವು ಒಂದೊಂದು ವಚನಗಳು ನೆನೆಸ್ಕೊಂಡ್ಬಿಟ್ರೆ ರೋಮಾಂಚನ ಆಗ್ತದ್ರಿ. ಅವರು ಒಂದು ವಚನ ಹಾಡೋದಿಲ್ಲ, ಹೇಳ್ತೀನಿ ಅದು. ಎಂಥ ವಚನ ಬರೆದಾರೆ ಅಂದರೆ, ಗುರು ಕೊಟ್ಟ ಲಿಂಗವ ಬಿಟ್ಟು ಅನ್ಯ ದೇವರ ಪೂಜಿಸಿ ತೀರ್ಥ ಪ್ರಸಾದವ ಪಡೆದು ಧನ್ಯರಾದೆಯವೆಂಬ ಮಂದ ಮತಿಗಳ ಮುಖವ ಎನಗೊಮ್ಮೆ ತೋರದಿರಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಪುಟ್ಟರಾಜ ಗುರುಗಳು ಬರೆದಾರೆ ಈ ವಚನ. ಇಂಥ ವಚನಗಳಲ್ಲಿ ನಾವು ಮಠದಲ್ಲಿ ಅಭ್ಯಾಸ ಮಾಡುತ್ತಾ, ಮತ್ತು ಬಸವಣ್ಣವರ ವಚನ ಬಂತು, ಅನೇಕ ಶರಣರ ವಚನ ಹಾಡುತ್ತಾ ಹಾಡುತ್ತಾ, ಅದು ಏನು ನಾನು ಅಭ್ಯಾಸ ಮಾಡಿ ಅನ್ನೋದಕ್ಕಿಂತ ಮಠದ

0: ಅಲ್ಲಿ ಸೇವೆ ಮಾಡೋದ್ರ ಒಂದು ಫಲದಿಂದ ಇವತ್ತು ಇಲ್ಲಿ ಮಟ್ಟ ಒಬ್ಬ ಈ ಭಾಗದೊಳಗೆ ಪ್ರವಚನಕಾರ ಆಗೀನಿ ಅಂತಂದ್ರೆ ನಾನು ಓದಿಕೊಂಡು ಆದವನಲ್ಲ, ನಾನು ಎಲ್ಲಿ ಶಾಲೆ ಕಲ್ತಿಲ್ಲ, ನಾನು ಏನು ಓದಿಲ್ಲ, ಯಾವ ಸರ್ಟಿಫಿಕೇಟ್ ಇವತ್ತಿಗೂ ಇಲ್ಲ ನನ್ನ ಹತ್ರ. ಆದರೂ ಓದಕ್ಕೆ ಬರುತ್ತದೆ, ನಾಲ್ಕು ಜನರ ಮಧ್ಯೆ ಹೇಳ್ತೀನಿ, ಹಾಡ್ತೀನಿ, ತಬಲ ಬಾರಿಸ್ತೀನಿ ಅಂದರೆ ಅದು ಪುಟ್ಟರಾಜ್ ಗುರುಗಳ ಆಶೀರ್ವಾದ, ಕಲ್ಲಯ್ಯಜ್ಜರ ಆಶೀರ್ವಾದ ಅಂತ ಹೇಳಬೇಕಾಗ.
1: ನೀವೇ ಸ್ವಂತ ಹಾಡುಗಳು ಬರೆದಿದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಏನು ಎಷ್ಟು ಹಾಡು, ಯಾವ ಇದರಲ್ಲಿ ಹಾಡುಗಳನ್ನು ಬರೆದಿದ್ದೀರಿ ಅಂದರೆ ಭಕ್ತಿಗೀತೆನ
0: ತತ್ವಪದ ಬರೆದಿದ್ದೀನಿ, ಭಕ್ತಿಗೀತೆಗಳು
1: ಸಮೇತ. ಎಷ್ಟು ಬರೆದಿದ್ದೀರಿ?
0: ಒಂದು 500 ಮೇಲೆ ಆಗಿರ್ಬೇಕು ಸರ್.
1: 500 ಬರೆದಿದ್ದೀರಿ?
0: ಅದರಲ್ಲಿ ಒಂದು ಬರೆದಿದ್ದು ಹೇಳ್ತೀನಿ, ಅಂದರೆ ಸಂಗೀತದ ಮುಖಾಂತರ ಒಬ್ಬರು ಹಾಡಿದ್ದನ್ನು ಜಲ್ದಿ ಕೂಡೋದು ಕಷ್ಟ. ಎಷ್ಟಂತ ಗಳಿಸಿ ಗಳಿಸಿ ಹಿಡಿತಿ, ನೀ ಹೋಗುವಾಗ ಏನೇನು ಒಯ್ತಿ, ಸುಮ್ಮನೆ ನಂದು ನಂದು ಎನ್ನುತ್ತಾ ಬಾಯಿ ಬಾಯಿ ಬಡುಕೋತಿ, ಮುಂಜೇಲಿದ್ದ ಸಂಜೆ ಮಟ್ಟ ಪರರ ನಿಂದೆ ಮಾಡ್ತಿ, ನಿಂದೇ ನಿನಗೆ ಎಚ್ಚಾರಿಲ್ಲ, ನಿಂದಿಸಿ ನೀ ಯಾಕೆ ಕಾಡ್ತಿ, ಸಂಸಾರದಲ್ಲಿ ಸುಖ ಉಂಟೆಂದು ಏನೆಲ್ಲ ಸುಳ್ಳು ಹೇಳ್ತಿ, ಎಂಡರ ಮಕ್ಕಳ ಸಲುಹಲು ನೀ ಮತ್ತೊಬ್ಬರನ್ನ ಯಾಕೆ ತುಳಿತಿ, ಅರಿತು ಬಾಳಿದರೆ ಮಾನವ ಜನ್ಮಕ್ಕೆ ಸ್ವರ್ಗ ಇಲ್ಲೇ ಸಿಗತೈತಿ, ಮರೆತು ನಡೆದರೆ ಗುರು ಪುಟ್ಟರಾಜರ ಕೃಪ ನಿನಗೆ ಹೆಂಗ ಹಾಕ್ತೈತಿ ಅಂತ 2012 ಈ ತತ್ವಪದ ಬರೆದಿದ್ದೆ ಸರ್.
1: ಆ ಹಾಡುಗಳನ್ನ ಏನಾದರೂ ಹಾಡಿ ಆಡಿಸಿದ್ದು
0: ಆಗಿದೆ ಬೆಂಗಳೂರಲ್ಲಿ ಮಾಡಿದ್ದೇನೆ ಸರ್. ಏರೂರ್ ಶಿವಾನಂದ್ ಅಂತ ಹೇಳಿ ಒಬ್ಬರು, ಆಮೇಲೆ ರವೀಂದ್ರ ಸೋರ್ಗಾವಿ ಅಂತ ತಿಳ್ಕೊಂಡು ಈಗ ಚುಟು ಚುಟ ಅಂತೈತೆ ಅಂತ ಜಾನಪದ ಏನೋ ಪಿಕ್ಚರ್ ನಲ್ಲಿ ಹಾಡಿದಾರಲ್ರಿ, ಅವರು ಸಮೇತ ಹಾಡಿದ್ದಾರೆ. ಎಂ ಡಿ ಪಲ್ಲವಿ ಅವರು ಸಮೇತ ಹಾಡಿದ್ದಾರೆ. ಹಾಲುಕೋಡು ವೆಂಕಟೇಶ್ ಅಂತೇಳಿ ಮೊನ್ನೆ ಪುಟ್ಟರಾಜ್ ಗುರುಗಳು ಲಿಂಗದೊಳಗೆ ಆಗುವಾಗ ಗಾನ ಮುಗಿಸಿದ ಗಾನಗಾರುಗಳಿಗೆ ಅಂತ ಏನು ಹಾಡಿದ್ರಲ್ಲ, ಅವರು ಸಮೇತ ನಮ್ಮ ಧ್ವನಿ
1: ನಿಮ್ಮ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ.
0: ಧ್ವನಿಯಾಗಿದ್ದಾರೆ ಸರ್.
1: ಹಾಡು ಬರೀಲಿಕ್ಕೆ ಬರೀಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ?
0: ಅದೇನು ನನಗೂ ಗೊತ್ತಿಲ್ಲ ಸರ್, ಅದು ಗುರುಗಳ ಆಶೀರ್ವಾದ. ನನಗೆ ಒಂದು ಕ್ಷಣ, ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ನೆನೆಸ್ಕೊಂಬಿಟ್ರೆ ನಮಗೆ ಒಂದು ಕ್ಷಣ ರೋಮಾಂಚನ ಆಗ್ತಾಯಿದ್ರಿ ಅಂತ ನಾನು ಬಹಳ ಕಡೆ ಹೇಳ್ತಿರ್ತೇನೆ ಪ್ರವಚನಕ್ಕೆ ಹೋದಲ್ಲಿ. ಏನಂತಂದ್ರೆ ಒಂದು ಸಮಯಕ್ಕೆ ಶಿವನು ಸಿಟ್ಟಾದರೆ ನಡೀತಾ ಇದೆ, ಗುರು ಸಿಟ್ಟಾದರೆ ನಡೆಯಂಗಿಲ್ಲ ಅಂತ. ಹರ ಮುನಿದಾರೆ ಗುರು ಕಾಯುವಂತ, ಗುರು ಮುನಿದಾರೆ ಹರ ಕಾಯಲಾರಂತ. ಹಂಗೆ ಇದು ಏನೆಲ್ಲ ಬಂದದಂದ್ರೆ ಗುರು ಕೃಪ ಅಂತ ಖುಷಿಯಿಂದ ಹೇಳ್ತೇವೆ ಸರ್.
1: ನೀವು ಪ್ರವಚನದ ಕಡೆ ಯಾಕೆ ಯಾವಾಗ ವಾಲಿದ್ರಿ ಅಂತ ಕೇಳ್ತೇನೆ, ಒಂದು ಹಾಡು ಯಾವುದಾದ್ರೂ ಇನ್ನೊಂದು
0: ದಯಗುಣವೋ ಅದು ಕಲಿಸುವುದಲ್ಲ, ಕಲಿ

0: ಸರಿಗೆ ನೀವು ಹಾಡು ತಬಲ ಇವೆಲ್ಲವುಗಳ ಮಧ್ಯೆ ಪ್ರವಚನದ ಕಡೆ ಯಾಕೆ ವಾಲಿದ್ರಿ ಯಾವಾಗ?
1: ಎಲ್ಲರೂ ಗುರುಗಳ ಆಶೀರ್ವಾದ ಇರೋದು. ನಮ್ಮ ಮನೆಗೆ ಬಂದಾಗ ಹೇಳಿದ್ನಲ್ರಿ ಪ್ರಾರಂಭದಲ್ಲಿ, ಹಿಂಗೆ ತಬಲ ಅಭ್ಯಾಸ ಮಾಡ್ತೇನೆ ಅನ್ನುವಾಗ ತಲೆ ಮೇಲೆ ಹಸ್ತಿಟ್ಟು ಸಂಗೀತ ಕಲಿ ಶಾಸ್ತ್ರ ಆಗ್ತಿ ಹೋಗು, ಒಳ್ಳೇದಾಗ್ತದ ಹೋಗು ಅಂದರು ಗುರುಗಳು. ಅದು ಏನು ನನಗೆ ಗೊತ್ತಿಲ್ಲರಿ, ಅವರ ಆಶೀರ್ವಾದದಿಂದ ಬರೀ ನಾನೊಬ್ಬತ್ತಂತಲ್ರಿ, ಸಾವಿರಾರು ಮಕ್ಕಳು ಗದಗಿನ ಮಠದೊಳಗೆ, ತಂದೆ ಇರಲಾರ್ದವರು, ತಾಯಿ ಇರಲಾರ್ದವರು, ಕಣ್ಣಿರಲಾರ್ದವರು, ಕಾಲಿರಲಾರ್ದವರು, ಇವತ್ತೆಷ್ಟೋ ಜನ ಈ ನಾಡಿನೊಳಗೆ ಸಂಗೀತದ ಮುಖಾಂತರ ಒಂದು ತುತ್ತು ಪ್ರಸಾದ ಮಾಡ್ತಾರೆ ಅಂದರೆ ಕಟ್ರಾಜ್ ಗುರುಗಳ ಆಶೀರ್ವಾದ. ಅವರೆಲ್ಲರೊಳಗೆ ನಾನೊಬ್ಬವನು.
0: ಈ ಪ್ರವಚನ ಹೇಳಬೇಕು ಅಂತ ಅಂದ್ಕೊಂಡಾಗ ಅದಕ್ಕೊಂದು ಸಿದ್ಧತೆ ಬೇಕು, ಆಘಾತವಾದಂಥ ಜನರನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಚಾಕಚಕ್ಯತೆ, ಬೌದ್ಧಿಕತೆ ಬೇಕು ಸರ್.
1: ಹೌದು ಸರ್.
0: ಅದು ಹೇಗೆ ಸಾಧ್ಯವಾಯಿತು ಅಂದರೆ, ನೀವು ಯಾವುದಾದ್ರೂ ಪುರಾಣ ಪ್ರವಚನ ಹೇಳಬೇಕು ಅಂತಂದರೆ ಅದಕ್ಕೊಂದು ಸಿದ್ಧತೆ ಹೇಗೆ ಮಾಡ್ಕೊಳ್ತೀರಿ?
1: ಈ ಸದ್ಯ ಪೀಠಕ್ಕಿರ್ತಕ್ಕಂಥ ಪೂಜ್ಯ ಕಲ್ಲಯ್ಯಜ್ಜನವರು ಬೆಳಗ್ಗೆ ಮುಂಜಾನೆ ಮತ್ತು ಅವ್ರ ಜೊತೆ ಕೂಡಿಕೊಂಡು ಅಜ್ಜರನ್ನು ಸೇವೆ ಮಾಡ್ತಿದ್ದೇವಲ್ಲ, ಅಜ್ಜರ ಸೇವೆ, ಅವರು ಕತೆಗಳನ್ನು ಹೇಳುತ್ತಿದ್ದರು ನನಗೆ.
0: ಓಹೋ.
1: ನಾನು ಆವಾಗ ಅಂತಿದ್ರು ಬುದ್ಧಿ ನಾನು ತೊಗೊಂಡು ಏನು ಮಾಡಿರಪ್ಪ ಜಿ ಅಂತಿದ್ದೆ. ಅನ್ನುವಾಗ ಅಜ್ಜರು ಅಂತಿದ್ರು, ಏ ಆವಾಗ ಸಣ್ಣ ಫೋನ್ ಇದ್ದೇವಲ್ಲ, ರೆಕಾರ್ಡಿಂಗ್ ಮಾಡ್ಕೊಳಕ್ಕೆ ಬರ್ತಿದ್ದೆವು ಆವಾಗ, ನಿನಗೆ ಮುಂದೆ ಉಪಯೋಗ ಆಗುತ್ತೋಗೋ ಅಂತಿದ್ರೆ. ಅಲ್ರಿ ನಾನು ತೊಗೊಂಡಾದ್ರೆ ಏನು ಮಾಡಲಿ ಹೇಳ್ರಿ, ಉಪಯೋಗ ಆಗೋದಕ್ಕೆ ನಾನೇನು ಪುರಾಣ ಹೇಳಕ್ಕೆ ಹೋಗಲ್ಲ ಅಂತಿದ್ರೆ, ನಿನಗೆ ಈಗ ಗೊತ್ತಾಗೋದಲ್ಲ, ಮುಂದೆ 2015 ಇಸ್ವಿಯಾಗ ನಿನಗೆ ಗೊತ್ತಾಗುತ್ತೋಗೋ ಅಂದ್ರೆ ಅಜ್ಜಾರ್.
0: ಓಹೋ.
1: ಒಂದು 350 ಕತೆಗಳನ್ನು ಹೇಳಿದ್ರೆ ಅಜ್ಜಾರ್ ನನಗೆ.
0: ಅವೆಲ್ಲವೂ ನೀವು ರೆಕಾರ್ಡಿಂಗ್ ಮಾಡಿ?
1: ರೆಕಾರ್ಡಿಂಗ್ ಮಾಡಿಕೊಂಡಿದ್ದೆ. ರೆಕಾರ್ಡಿಂಗ್ ಮಾಡಿಕೊಂಡಿದ್ದೆ. ಅವತ್ತು

0: ಅವ್ರು ಏನು ಹೇಳಿದ್ರಲ್ರಿ ಅವೆಲ್ಲವೂ ಇವತ್ತು ನನ್ನ ಬದುಕಿಗೆ ಒಂದು ಸ್ಫೂರ್ತಿಯಾಗ್ಯಾವ.
1: ಈಗ ಎಲ್ಲೆಲ್ಲಿ ನೀವು ಸಂಗೀತ ಕಾರ್ಯಕ್ರಮ ಆಗಿರಲಿ ಅಥವಾ ಪ್ರವಚನಗಳನ್ನಾಗಿರಲಿ ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಸರ್?
0: ಸರ್, ನಾನು ರಾಯಚೂರು ಕಡೆ ಭಾಳ, ಬಳ್ಳಾರಿ ಕಡೆ ಭಾಳ, ನಾನು ದೂರ ದೂರ ಹೋಗಿಲ್ಲ. ಯಾಕಂದ್ರೆ ನಮ್ಮ ಭಾಗದೊಳಗೆ ನಾವು ಗುರುತಿಸ್ಕೊಳ್ಬೇಕು. ಬೇರೆ ಕಡೆ ಹೋಗೋದು ಅದು ನಮ್ಮ ಕಲೆ ಹೆಚ್ಚಿನ ಕಲೆಯ ಮೇಲೆ ಹೆಚ್ಚಿನ ವಿದ್ಯೆದ ಮೇಲೆ ಎಲ್ಲ ಕಡೆ ಹೋಗ್ತೀವಿ, ಆ ಪ್ರಶ್ನೆ ಬೇರೆ. ಆದರೆ ನಮ್ಮದೇನು ಅಂತಂದರೆ ಈಗ ನಮಗೆ ಹೆಂಡತಿ ಮಕ್ಕಳು, ಬಡತನದ ಪರಿಸ್ಥಿತಿ, ಈ ಇದರಿಂದ ನಮ್ಮ ಬದುಕಾಗಬೇಕು. ಸದ್ಯದಲ್ಲಂತೂ ಮೊದಲು ಮದುವೆಕ್ಕಿಂತ ಪೂರ್ವದಲ್ಲಿ ಒಂದು ಬಳ್ಳಾರಿ, ರಾಯಚೂರು, ಬಿಜಾಪುರ, ಗುಲ್ಬರ್ಗ ಬಹಳ ಕಡೆ ಹೋಗಿದ್ದೀನಿ, ಸೊಲ್ಲಾಪುರ ಮಟ್ಟ ಹೋಗಿದ್ದೀನಿ.
1: ಹೀಗಂದ್ರೆ ಏನು, ಪ್ರವಚನ ಅಥವಾ ಸಂಗೀತ?
0: ತಬಲ ಬಂತು, ಸಂಗೀತ ಬಂತು, ಪ್ರವಚನ ಬಂತು.
1: ಓ ಹೋ ಹೋ ಹೋ,
0: ಈ ಸದ್ಯ ಓನ್ಲಿ ಪ್ರವಚನ ಅಷ್ಟೇ ಹೇಳಕತ್ತಿದ್ದೀನಿ ಗುರುಗಳಪ್ಪಣೆ ಅಂತ.
1: ನೀವು ಅಜ್ಜೋರ ಮುಂದೆ ಹಾಡಿದ್ದಾಗಲೇ ಅಥವಾ ಜನರ ಮುಂದೆ ಹಾಡಿದಾಗ ಚೆನ್ನಾಗಿ ಹಾಡ್ತಾನೆ ದೊಡ್ಡ ಬಸಯ್ಯ ಅಂತ ಅಂದಿದ್ದು ಯಾವುದಾದ್ರೂ ಹಾಡಿದೀಯಾ?
0: ನನ್ನ ಹತ್ತಿರ ಸರ್ ಇದೆ ಸರ್,
1: ಯಾವುದಾದ್ರೂ ಒಂದು
0: ಪ್ರಣವ

0: ಈ ಹಾಡನ್ನು ಬಹಳ ಸತ್ಲೆ ಆಡ್ತಿದ್ದೆ ನಾನು. ಇಷ್ಟವಾದ ಹಾಡು ಇದು, ಹಾನಗಲ್ ಅಜ್ಜರ್ ಮೇಲಿರ್ತಕ್ಕಂಥ ಒಂದು ಗೀತೆ ಅಲ್ರಿ. ಇದನ್ನು ಯಾಕೆ ಹಾಡ್ತಿದ್ದೆ ಅಂತಂದ್ರೆ, ಇವತ್ತು ಅನೇಕ ಕಲಾವಿದರು ಇವತ್ತು ಸುಖವಾಗಿ ಇದ್ದಾರೆ ಅಂದರೆ ಮೂಲ ಕಾರಣೀಕರ್ತರು ಹಾನಗಲ್ ಕುಮಾರ ಮಹಾಸ್ವಾಮಿಗಳು. ಇವತ್ತು ಸಂಗೀತ ಸಾಹಿತ್ಯ ಇವೆಲ್ಲ ಉಳ್ಕೊಂಡಾವೆ ಅಂತಂದ್ರೆ ಅವರು ತೋರಿರುವಂಥ ದಾರಿ. ಅವರು ಹಾನಗಲ್ ಅಜ್ಜರ ಮನಸ್ಸು ಮಾಡಿದ್ದಕ್ಕಾಗಿ ಪಂಚಾಕ್ಷರಜ್ಜರು, ಪುಟ್ಟರಾಜ್ ಗುರುಗಳು, ಪರಮ ಪೂಜ್ಯ ಕಲ್ಲಯ್ಯ ಅಜ್ಜರು, ಹಾನಗಲ್ ಅಜ್ಜರ ಮುಖಾಂತರನೇ ಇವೆಲ್ಲ ಉಳ್ಕೊಂಡಿರ್ತಕ್ಕಂಥ ಗುರು ಪರಂಪರೆಯಲ್ಲಿ.
1: ಇದುವರೆಗೆ ಯಾವ ಯಾವ ಪ್ರವಚನಗಳು ಹೇಳಿದ್ರಿ ಸರ್, ನಿಮ್ಗೆ ನೆನಪಿರುವ?
0: ನಾನು ಬಹಳ ಅಂತಂದರೆ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ, ಮತ್ತು ಸೇಳುಗುರ್ಕಿ ಎರಿತಾತ ಅಂತ ಬಳ್ಳಾರಿ ಭಾಗದೊಳಗೆ, ಗುಳೇದ ಗಾದಲಿಂಗೇಶ್ವರ, ಎಮ್ಮಿಗೆನೂರ ಜಡಿಸಿದ್ದೇಶ್ವರ, ಕಲಬುರಗಿ ಶರಣ ಬಸವೇಶ್ವರ, ಸದ್ಯ ನವಲಗುಂದದ ನಾಗಲಿಂಗ ಶಿವಯೋಗಿ, ಮತ್ತು ಹುಬ್ಬಳ್ಳಿ ಸಿದ್ಧಾರೂಢರ ಪುರಾಣ, ಏರೂರು ವಿರುಪನಗೌಡರ ಪುರಾಣ, ಅನೇಕ ಪುರಾಣ, ಮತ್ತು ಇಟಗಿ ಭೀಮಮ್ಮ ತಾಯಿ ಪುರಾಣ, ಗುಡ್ಡಾಪುರ ದಾನಮ್ಮ ತಾಯಿ ಪುರಾಣ. ನಮ್ದು ಹೆಂಗಂದ್ರೆ ಸರ್, ಯಾರು ಯಾವ ಪುರಾಣ ಹೇಳಂತಾರೆ ಅದನ್ನು ನಾವು ನೋಡಿಕೊಂಡು ಹೇಳಕ್ಕೆ.
1: ಅಂದರೆ ಒಂದು ಪುರಾಣ ಅಥವಾ ಪ್ರವಚನ ಹೇಳಬೇಕು ಅಂತಂದರೆ ಪೂರ್ವ ಸಿದ್ಧತೆ ಹೇಗಿರುತ್ತದೆ ಸರ್ ನಿಮ್ಮದು?
0: ಸಿದ್ಧತೆ ನಾನು ಗುರುಗಳ ಹತ್ರ ಹೋಗ್ತೇನೆ ರೀ. ಬುದ್ಧಿ ನಂಗೆ ಇಂಥ ಪುರಾಣ ಕಾರ್ಯಕ್ರಮ ಆಗಿದೆ ರೀ, ಅದನ್ನು ಯಾವ ಥರ ಹೇಳಬೇಕು ಯಾವ ಥರ ಇಲ್ಲ ಅಂತ ಕೇಳಿದ. ಗುರುಗಳು ಅಲ್ಲಿ ಗದ್ದೆಗೆ ಮುಂದೆ ಹೋಗಿ ಕುಂದ್ರಪ್ಪ, ಗುರುಗಳ ಆಶೀರ್ವಾದ ಆಗ್ತದೆ ಬಾ ಅಂತೇಳಿ ತಲೆ ಮೇಲೆ ಹಸ್ತಿಟ್ಟು ಆಶೀರ್ವಾದ ಮಾಡ್ತಾರೆ. ಅದು ಅವ್ರ ಆಶೀರ್ವಾದದಿಂದನೇ ನಡೆದತ್ತೆ ರೀ ಇದಂತ.
1: ಅದನ್ನಂದರೆ ನೀವು ಪುರಾಣವನ್ನು ಎಲ್ಲಾದರೂ ದಾಖಲೆ ಮೂಲಕ ಒಂದಷ್ಟು ತಿಳ್ಕೊಂಡು ಅವರ ಜೀವನ ಚರಿತ್ರೆಯನ್ನು ಹೇಳುವಂಥದ್ದು, ಅಥವಾ ಬಾಯಿಂದ ಬಾಯಿಗೆ ಬಂದಂಥದ್ದನ್ನು ಪುರಾಣ ಹೇಳಿಲ್ಲ?
0: ಚರಿತ್ರೆಯನ್ನು ಓದುತ್ತೇನೆ ರೀ, ಬಾಯಿಯಿಂದ ಬಂದಿದ್ದು ಅದು ಇರ್ತದೆ, ಅದರ ಜೊತೆಗೆ ಚರಿತ್ರೆಯನ್ನು ಓದ್ಕೊಂತೇನೆ ರೀ. ನಾನು ನಿಮ್ಗೆ ಹೇಳಿದ್ನಲ್ಲ ಅದೇನು ಓದಕ್ಕೆ ಬರ್ತದೆ ಬರೆಯಕ್ಕೆ ಬರ್ತದೆ ಅಂತ ಹೇಳಿದ್ನಲ್ಲ, ಶಾಲೆಗೆ ಕಲ್ತಿಲ್ಲ ಆದರೂ ಇವೆಲ್ಲ ಬರ್ತಾವೆ ಅಂದರೆ ಗುರು ಕೃಪೆಯಿಂದ ಪ್ರಯತ್ನ ಮಾಡ್ತೇನೆ. ನಾನು ಎಲ್ಲರ ಹೃದಯ ಮಂದಿರದೊಳಗೆ ಈತೊಬ್ಬತ್ತ ಶಾಸ್ತ್ರೀಯಾಗಿ ಉಳ್ಕೊಂಡಿದ್ದ, ಒಳ್ಳೆ ದಾರಿಯೊಳಗೆ ಇದ್ದ ಅನ್ನುವಂಥದಕ್ಕಾಗಿ ಪ್ರಯತ್ನ ಮಾಡಕ್ಕೆ ಹಚ್ಚೀನಿ. ಸಾಕು, ನಾನು ಯಾವ ಊರಿಗೆ ಹೋದರೆ ಇಷ್ಟು ಕೊಡ್ರಿ ಎದು ಕೊಡ್ರಿ ಎಲ್ಲಿ ಕೇಳೋದಲ್ಲ, ಅವ್ರೇನು ಪ್ರೀತಿಯಿಂದ ಕೊಡ್ತಾರೆ ಅದರಿಂದ ಸಹಜ ಮಿಲತೋ ದೂದ್ ಸಮಾನ ಅಂತ ನಾನು ಹಾಲಾಗಿರ್ಬೇಕು ಅಂತ ಬಯಸ್ತೇನೆ ಅಷ್ಟೇ. ರಾಯಚೂರು ಕಿಲ್ಲೆ ಬುರುಹನ್ ಮಠದಲ್ಲಿ ಈಗ 3ನೇ ವರ್ಷ ಸರ್ ನಾನು ಇಲ್ಲಿ, ಅಪ್ಪರು ಶಾಂತಮಲ್ಲ ಶಿವಾಚಾರ್ಯ ಗುರುಗಳ ಅಪ್ಪಣೆ ಮೇಲೆ 3ನೇ ವರ್ಷ ಇಲ್ಲಿಗೆ ನಾನು ಪ್ರವಚನಕ್ಕೆ ಬರ ಸರ್.
1: ಕೊನೆಯದಾಗಿ ನೀವು ಈ ಈ ಸಂಗೀತ ಪಯಣದ ಜೊತೆಗೆ ಪುರಾಣ ಪ್ರವಚನದ ಕಡೆ ವಾಲಿದಿರಿ, ಹೇಗಿದೆ ನಿಮ್ಮ ಜೀವನ ಅಂತ?
0: ಚೆನ್ನಾಗಿ ಸರ್, ಗುರುಗಳ ಆಶೀರ್ವಾದದಿಂದ ನೆಮ್ಮದಿಯ ಬದುಕೈತಾರೆ. ಏನಿಲ್ಲ ಸರ್, ಒಂದಂತ ಹೇಳಬಲ್ಲ ರೀ, ನಾವು ಏನು ಕಲ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕ್ತೀವಿ ಅನ್ನೋದು ಭಾಳ ಮುಖ್ಯ ಒಂದು. ಆಮೇಲೆ ನಮ್ಮ ಭಾವನೆ ಹೆಂಗಿರಬೇಕು ಅಂದರೆ ಮತ್ತೊಬ್ಬರು ನೋಡಿ ನಾವು ಎಂದು ಖುಷಿ ಪಡ್ತೀವಲ್ಲ ರೀ, ಅದು ಖುಷಿ ನಮ್ಮ ಬದುಕಿನೊಳಗೆ ಸದಾಕಾಲ ಇರ್ತದೆ ಅನ್ನೋದೇ ಒಂದು
1: ಇವತ್ತಿನ ಯೋಜನಾಂಗ. ನೀವು ಪುರಾಣ ಪ್ರವಚನ ಹೇಳೋದ್ರಿಂದ ಮತ್ತು ಸಂಗೀತದಲ್ಲಿ ಒಂದಷ್ಟು ಕೆಲಸ ಮಾಡಿರೋದ್ರಿಂದ ಕೇಳ್ತೇನೆ, ನಮ್ಮ ಯುವ ಜನಾಂಗಕ್ಕೆ ನೀವು ಏನಾದರೂ ಅಂದರೆ ಇವತ್ತಿನ ಯುವಕರು ಎಲ್ಲ ಕಲ್ತಿರ್ತಾರೆ, ಓದಿರ್ತದೆ ಸಂದರ್ಭ ಅಂದರೆ ಉದ್ಯೋಗ ಇರ್ತದೆ, ಆದರೂ ಅವರು ಬಹಳಷ್ಟು ಹಿರಿಯರಿಗೆ ಇವತ್ತಿನ ಯುವ ಜನಾಂಗ ದಾರಿ ತಪ್ಪಿದ್ದಾರೆ,
0: ಗೌರವ
1: ಕೊಡೋದಿಲ್ಲ, ದಾರಿ ತಪ್ಪಿದಾರಪ್ಪ ಯುವಕರು ಅನ್ನುವಂಥ

0: ಬೇಜಾರಿರ್ತದೆ. ಸೊ ಅಂತಹ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ?
1: ಅಂಥ ಯುವಕರಿಗೆ ಹೇಳೋದೇನಂತಂದ್ರೆ ರೀ, ಈ ಸಮಯ ಈ ಗಳಿಗೆ ಮತ್ತೆ ಸಿಗೋದಿಲ್ಲ. ಇದೇ ಒಂದು ನಮ್ಮ ಜನ್ಮ ಕಡೆ. ಆದರೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ರೀ, ಈ ಭೂಮಿ ಮೇಲೆ ನಾವು ಎಷ್ಟು ದಿನ ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಇರಲ್ಲಿವರೆಗೆ ಒಂದನೆಯದು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಎರಡನೆಯದು ಗುರು ಹಿರಿಯರಿಗೆ ಭಕ್ತಿಯಿಂದ ನಡ್ಕೋಬೇಕು, ಮೂರನೇದು ಏನು ಅಂತಂದರೆ ಈ ಆಧ್ಯಾತ್ಮ ಏನು ಮಾಡ್ತದೆ ಅಂತಂದರೆ ಒಳಗಿನ ಸುಖ ಕೊಡ್ತದೆ. ಈಗ ಸಿರಿ ಸಂಪತ್ತೆಲ್ಲ ಹೊರಗೆ ಸುಖ ಕೊಡ್ತದೆ ರೀ, ಹೌದು, ಅದು ಕ್ಷಣಿಕರೇ. ನಾವು ಯಾವತ್ತಿಗೂ ಇವತ್ತು ಎಷ್ಟೋ ಜನ ಯುವಕರು ಬಂತು, ಎಲ್ಲರೂ ಏನು ಮಾಡಕತ್ತಿದ್ದಾರೆ ಅಂದರೆ ದುಡ್ಡು ಮಾಡಬೇಕು, ಶೋಕಿಯಲ್ಲಿ ತಿರುಗಬೇಕು, ಇದರೊಳಗೆ ಜೀವನ ನಡೆಸೋದು. ಇದು ನಮ್ಮ ಜೀವನ ಅಲ್ಲ. ಒಳಗಿನ ಸುಖ ಬಹಳ ಮುಖ್ಯ ಬೇಕಾಗ್ತದೆ. ಅಂತರಂಗ ಪರಿಶುದ್ಧ ಮಾಡಿಕೊಳ್ಬೇಕು ಅಂದರೆ ಶಿವಶರಣರ ಕಥೆಗಳನ್ನು, ಗುರು ಹಿರಿಯರ ಮಾರ್ಗದರ್ಶನಗಳನ್ನು ಈಗಿನ ಯುವ ಪೀಳಿಗೆಗೆ ಬೇಕಾಗ್ತದೆ ಅನ್ನುವಂಥದ್ದು ನನ್ನ ಉದ್ದೇಶ. ಒಂದು ಸಮಯಕ್ಕೆ ವಿದ್ಯೆ ಕೈ ಕೊಟ್ಟರು ಕೊಡ್ಬೋದು, ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮನ್ನು ಎಂದು ಕೈ ಬಿಡೋದಿಲ್ಲ ಅನ್ನುವಂಥದ್ದು.
0: ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಡಿಬೇಕು ಅಂತ ಹೇಳಿ.
1: ಹೌದು ಸರ್,
0: ಏನಾದರೂ ಪ್ಲಾನ್ ಇದಾವೆ ಮತ್ತಷ್ಟು ಹಾಡುಗಳು ಬರೆಯೋದು ಆ ಥರ ಏನಾದರೂ
1: ಇದೆ ಸರ್? ಮಾಡೋಣ ಅಂತ.
0: ಏನು ಅಂದರೆ ಒಂದು ಸಂಗೀತಕ್ಕೆ ಇನ್ನಷ್ಟು ಏನು ಕೊಡುಗೆ ಕೊಡಬೇಕಂತಿದೆ?
1: ಒಳ್ಳೊಳ್ಳೆ ಸಾಹಿತ್ಯಗಳನ್ನು ಗುರುಗಳು ಹೆಂಗೆ ನುಡಿಸ್ತಾರೆ, ಹಂಗೆ ಬರ್ಕೊ ಅಂತ ಹೋಗೋಣ ಅನ್ನೋಂಥ ಪ್ರಯತ್ನ ಸರ್. ನಮ್ಮ
0: ಪ್ರಯತ್ನ ಇದೆ, ಮಾಡ್ತಿದ್ದೀರಿ?
1: ಹಾಂ, ಮಾಡ್ತಿದ್ದೀನಿ ಸರ್. 400-500 ಮಟ್ಟ ರೆಕಾರ್ಡಿಂಗ್ ಮಾಡಿದ್ದೀನಿ.
0: ಇನ್ನು ಉಳಿದಿದಾವ?
1: ಏನು ಬರಿತಾ ಇದ್ದೀನಿ. ನನಗೆ ಅವಕಾಶಗಳು ಭಾಳ ಬರಕತ್ತೇವೆ ಸರ್.
0: ನಮಗೊಂದು ಒಂದು ಒಂದು ಹಾಡು ಬರ್ಕೊಡ್ರಿ ಸರ್, ಇದ್ರ ಮೇಲೆ ಅಂತ ಒಂದು ಸನ್ನಿವೇಶ ನಿಮ್ಮ ಮುಂದೆ ಕೊಡ್ತೇವೆ, ಒಂದು ಚಿತ್ರಣ. ಹಾಡು ಬರ್ಕೊಡ್ತೀರಿ?
1: ಹಾಂ, ಬರ್ಕೊಡ್ತೀನಿ ಸರ್. ನಾನು
0: ಆ ಥರ ಭಾಳ ಆಗಿದಾವೆ.
1: ಆಗ್ಯಾವ ಸರ್. ಮೊನ್ನೆ ನಮ್ಮ ಊರಲ್ಲಿ ಒಂದು ಮಾರಮ್ಮ ದೇವಿಯ ಒಂದು ಗುಡಿಯಲ್ಲಿ ಒಂದು ಸಾಂಗ್ ಮಾಡಿದೆ. ಅಂದರೆ ಕೆಲವು ಡಬ್ಬಿಂಗ್ ಸಮೇತ ಮಾಡಿದ್ದೇನೆ ಸರ್, ಕೆಲವು ಪ್ಯೂರ್ ಸಮೇತ ಮಾಡಿದ್ದೇನೆ. ಡಬ್ಬಿಂಗ್ ಯಾವ ಥರ ಬರಿತೀನಿ ಅಂತಂದ್ರೆ, ದಯೆ ತೋರೆ ನಮ್ಮಮ್ಮ ಈ ಥರ ಜೋಡಿಸ್, ಅದು ಮಹದೇಶ್ವರ ಐತಲ್ಲ ಅದರಲ್ಲಿ. ಇನ್ನು ಮತ್ತೆ ಕೆಲವು ಕಡೆ ಹೆಂಗೆ ಮಾಡೇನಂದರೆ, ದಯ

0: ಹರಸಿದೆ ಈ ಥರ ಮಾಡ್ತಾರೆ ಸರ್. ಅಂದರೆ ಅವರವ್ರ ಅಪೇಕ್ಷೆ ಮೇರೆಗೆ ನಮಗೆ ಈ ಈ ಡಬ್ಬಿಂಗ್ನಲ್ಲಿ ಬರಕೊಡು ಅಂತಾರಲ್ಲ, ಆದರೆ ಭಕ್ತಿಗೀತೆ ಮಾತ್ರ ಡಬ್ಬಿಂಗ್ನಲ್ಲಿ ಬರ್ಕೊಡ್ತೇನೆ ರೀ. ಉಳಿದ ಜಾನಪದ ಆ ಥರ ಯಾವುದು
1: ಬರ್ದಿದ್ರಿ?
0: ಇಲ್ಲ ಇಲ್ಲ ಬೇಡ ಸರ್.
1: ಯಾಕಂದ್ರೆ
0: ತತ್ವಪದಗಳು
1: ಒಂದು ವಚನ ಮತ್ತು ತತ್ವ ಈ ಥರ ಬರಿತಿದ್ರಿ?
0: ಒಂದು 50 ಮೇಲೆ ಬರ್ದಿದ್ದೀನಿ. ಭಕ್ತಿಗೀತೆ ಜಾಸ್ತಿ ಇಲ್ರಿ, ಕೆಲವಷ್ಟೇ ರೆಕಾರ್ಡಿಂಗ್ ಮಾಡಿದ್ದೇನೆ,
1: ಸೆಲೆಕ್ಟೆಡ್ ಮಾಡ್ಕೊಂಡಿದ್ದೆ.
0: ಹೌದೌದು ಸರ್.
1: ಸೊ ಆ ಥರ ಸಾಹಿತ್ಯವನ್ನು ಬರೆಯುವಾಗ ನಿಮಗೆ ಒಂದು ಸನ್ನಿವೇಶ ಹೇಳಿದ್ರೆ ಬರ್ಕೊಟ್ಬಿಡ್ತೀರಿ?
0: ಹೌದು, ಬರ್ಕೊಡ್ತೇನೆ ಸರ್. ಆಮೇಲೆ ಬಹಳ ಜನ ಒಂದು ಮಾತು ಅಂತಿರ್ತಾರೆ ಸರ್, ಗಾಡ್ ಗಿಫ್ಟ್ ಅಂತಿರ್ತಾರೆ. ಆದರೆ ನನ್ನ ಜೀವನದೊಳಗೆ ದೇವರು ವರಾಂಧ್ರ ಪುಟ್ಟರಾಜ ಗುರುಗಳು ಪರಮ ಪೂಜ್ಯ ಕಲ್ಲ ಹೆಜ್ಜವರು ಅಂತ ಖುಷಿಯಿಂದ ಹೇಳಬೇಕಾಗ್ತದೆ. ಯಾಕಂದರೆ ನಾವು ದೇವರನ್ನು ನೋಡಿಲ್ಲ, ದೇವರನ್ನು ತೋರಿಸುವಂಥ ಶಕ್ತಿ ಗುರುವಿನಲ್ಲೇ ಮಾತ್ರ ಇರ್ತದಂತ. ಹಂಗೆ ಇವತ್ತು ನಾವೇನಾದರೂ ಗುರುತಿಸಿಕೊಂಡೀವಿ ಅಂತಂದ್ರೆ, ನಾಲ್ಕು ಜನಗಳ ಮಧ್ಯೆ ನಾವು ತಿರುಗಾಡ್ತೀವಿ ಅಂದರೆ ಸುಖವಾದ ಬದುಕು ನಮ್ಮದೈತೆ ಅಂದರೆ ಪುಟ್ಟರಾಜ ಗುರುಗಳೇ ಕಾರಣ ನಮಗೆ.
1: ಸರ್, ಈಗ ನನಗೆ ಯಾಕೆಂದ್ರೆ ಕೆಲವರು ಹಾಡು ಬರೆಸ್ಬೇಕು ಅಂತ ಇರ್ತದೆ, ಕೆಲವರು ನಿಮಗೆ ಪ್ರವಚನ ಪುರಾಣ ಹೇಳಲಿಕ್ಕೆ ಬರ್ತೀರಾ ಅಂತ ಕೇಳಬೇಕಂತ ಇರ್ತದೆ ಕೆಲವರಿಗೆ ನಮ್ಮ ಕೇಳುಗರಲ್ಲಿ, ಅಥವಾ ಸರ್ ಒಂದು ಹಾಡು ಹಾಡಲಿಕ್ಕೆ ಅಥವಾ ಆ ಥರ ಕರೀಲಿಕ್ಕೆ ಇರ್ತದೆ. ಸೊ ನಿಮ್ಮನ್ನು ಸಂಪರ್ಕಿಸೋದೆಲ್ಲಿ, ನಿಮ್ಮ ಅಡ್ರೆಸ್ಸು ಅಥವಾ ನಿಮ್ಮ ಫೋನ್ ನಂಬರ್ ಏನಾದರೂ ಇದ್ದರೆ ಹೇಳ್ಬೋದು?
0: ಈ ಸರ್, ಇಲ್ಲೇ ನಮ್ಮದು ರಾಯಚೂರು ಜಿಲ್ಲೆ ಮಾನವಿ ತಾಲೂಕು ಕರಾಬ್ದಿನ್ನಿ ಗ್ರಾಮದಲ್ಲಿ ಇರ್ತೇನೆ ಸರ್. ಕರಾಬ್ದಿನ್ನಿಯಲ್ಲಿ ಬಂದು ದೊಡ್ಡ ಬಸಯ್ಯ ತಾತ ಮಡದವ್ರ ಮನೆ ಅಂತಂದರೆ ಹೇಳ್ಬೋದು ಸರ್.
1: ನಿಮ್ಮ ಮೊಬೈಲ್ ಸಂಖ್ಯೆ ಏನಾದರೂ ಇದೆಯಾ?
0: ಹಾಂ ಇದೆ ಸರ್.
1: ಕೊಡ್ಬೋದಾ?
0: ಹಾಂ ಸರ್,
1: ಹೇಳಿ ಸರ್.
0: 9797402225759
1: ಬಹುಮುಖ ಪ್ರತಿಭೆ ಅಂತ ನನಗೆ ಅನ್ನಿಸ್ತದೆ ಸಾಹಿತ್ಯ ಲೋಕದಲ್ಲಿ. ಆ ಥರ ಅಂತಹ ಒಂದು ಪ್ರತಿಭೆಯನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಂತ ನನಗೆ ಖುಷಿ ಇದೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ಮುಗಿಸುವ ಮುನ್ನ ಒಂದು ಹಾಡಿನ ಮೂಲಕ ಈ ಕಾರ್ಯಕ್ರಮ ಮುಗಿಸೋಣ ಸರ್.
0: ಒಂದು ಹಾಡು

0: ಇದುವರೆಗೆ ಹಾಡು ಹಕ್ಕಿಗಳ ಭಾವಭಂಡಿ ಭಾವಭಂಡಿ ಭಾವಭಂಡಿ.
1: ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು.
0: ಸರಣಿ ಕಾರ್ಯಕ್ರಮದಲ್ಲಿ ಗಾಯಕರ ಜೊತೆ ಬದುಕಿನ ಕಥೆ ಪ್ರಸಾರವಾಯಿತು.
2: ಯಾವ ಹಾಡ ಹಾಡಲಿ,
0: ಭಾಗವಹಿಸಿದವರು
3: ದೊಡ್ಡಬಸಯ್ಯ ಶಾಸ್ತ್ರಿಗಳು, ಕರಾಬದಿನಿ.
0: ಪ್ರಸ್ತುತಿ ವೆಂಕಟೇಶ್ ಹೋಗಾರ್. ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ. ಸಹಕಾರ ಬಿ ನರಸಿಂಹಲು. HS ನಾಗರತ್ನಾ.

ಯುವಮಿತ್ರರ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ಪ್ರಕಟಣೆಗಳು. 6:15 ವಚನ ಗಾಯನ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಉತ್ತಮ ಬೀಜದ ಮಹತ್ವ ಕುರಿತು ಡಾಕ್ಟರ್ ಎನ್ಎಂ ಶಕುಂತಲಾ ಅವರೊಡನೆ ಸಂದರ್ಶನ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. 7:20 ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ತಾವರಗಿರ ಗ್ರಾಮದ ಭರಮಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳು. 7:45 ಹಿಂದಿ ಚಿತ್ರಗೀತೆಗಳು. 8:30 ಜನಪದ ಸಂಗೀತ. ರಾಯಚೂರಿನ ಶ್ರೀ ಹೈಲೇಶ್ವರ ಮಹಾದೇವರು ಸುಕ್ಷೇತ್ರ ವಡವಟ್ಟಿ ಅಯ್ಯಪ್ಪ ಕೆಬಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಲಿದ್ದೀರಿ. 9:15 ಭಾವಗೀತೆಗಳು. 9:30 ನಾಟಕ ಭವತಿ ಭಿಕ್ಷಾಂ ದೇಹಿ, ರಚನೆ ಆನಂದ್. ರೇಡಿಯೋಗೆ ಅಳವಡಿಸಿದವರು ಹೆಚ್ ಎಸ್ ಪಾರ್ವತಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಡಿ ರಾಮನಾಥನ್ ಅವರಿಂದ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆ. 10:30 ಚಿತ್ರಗೀತೆಗಳು. ಈ ಎಲ್ಲ ಕಾರ್ಯಕ್ರಮಗಳು ನಿಲಯದ ಈ ಸಂಜೆಯ ಪ್ರಸಾರದಲ್ಲಿ. ಇನ್ನು ನಾಳೆಯ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ. 6:35 ದೇಶಭಕ್ತಿಗೀತೆ ಚನ್ನವೀರ ಕಣವಿಯವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ ಅಮರೇಶ್ ಹಾಶಿಯಾಳಿವರಿಂದ. 6:45 ಜನಪದ ಗೀತೆಗಳು. ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಗ್ರಾಮದ ಹುಲಿಯಮ್ಮ ಪಾರ್ವತಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:45 ಚಿತ್ರಗೀತೆಗಳು. 8:30 ವಚನ ಗಾಯನ ಕಾರ್ಯಕ್ರಮ. 9:05 ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ. ವೀರ ಯೋಧರು, ರಕ್ಷಣಾ ಸೇನೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇನ್ನು 9:30 ಹನಿ ಹನಿ ಬನಿ ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 10:02 10:32 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. ನಾಳೆಯ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಮಹಿಳೆಯರ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಬಿಮಾ ಯೋಜನೆ ಕುರಿತು ಸಂವಾದ.

0: ಭಾಗವಹಿಸುತ್ತಾರೆ ಸುವರ್ಣ, ಶಿವಾನಂದ ನಾಯಕ್ ಹಾಗೂ ರೂಪಾಗೌಡ. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. 3:00 FM 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು ನಾಳೆಯ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವಾಣಿ ಕಾರ್ಯಕ್ರಮದಲ್ಲಿ ಉದ್ಯೋಗ ವಾರ್ತೆ ಎಚ್ಎಸ್ ನಾಗರತ್ನ ಇವರಿಂದ, ನಂತರ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 6:15 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗರಿಣ, ಪ್ರಸ್ತುತಿ ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ಹೆಲೋ ಕೃಷಿರಂಗ, ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಬಿತ್ತರಗೊಳ್ಳಲಿದೆ. 7:20 ಜನಪದ ಸಂಗೀತ, ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಣ್ಣ ಚೌಡಕಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. 7:45 ನಿಮ್ಮ ಕರೆ ನಿಮಗೊಂದು ಗೀತೆ, ಕೋರಿಕೆ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 8:30 ಜನಪದ ಸಂಗೀತ, ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ಮುದ್ದುರಂಗ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. 9:15 ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾದಿ ವಾದನದ ಧ್ವನಿ ಮುದ್ರಿಕೆ. 10:30 ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯವಾಗುತ್ತಲಿದೆ 6:05. ಈಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: This is Akashvani, the news read by Anuja Kumar. Prime Minister Narendra Modi today outlined a powerful roadmap for a future-ready and developed India driven by the mantra, Grow More, Achieve More. Addressing the Indian diaspora in Melbourne, Mr. Modi highlighted India's economic and technological progress.
2: 21वीं सदी का भारत आज विकसित होने के लक्ष्य पर काम कर रहा है. ये वो भारत है जो कहता है ग्रो मोर अचीव मोर. हम 140 करोड़ एस्पिरेशन से भरे राष्ट्र है. हम अधीर है, बेसब्र है. हम दुनिया की सबसे तेजी से बढ़ती इकोनॉमी है.
1: While crediting the Indian community for strengthening bilateral partnership, Mr. Modi asserted that ties between India and Australia have reached great heights. Mr. Modi highlighted the cultural roots, mini India hubs and emotional bonds across borders. Speaking on the occasion, Australian Prime Minister Anthony Albanese said the enthusiasm at the event reflected the strength of the Australia-India partnership and a growing warmth in bilateral relations. Later, briefing media in Melbourne, Foreign Secretary Vikram Misri said, the relationship between India and Australia is a dynamic and fast-growing one. Earlier in the day, Prime Minister Modi and his Australian counterpart participated in the third Australia-India Annual Leaders Summit in Melbourne, during which they held delegation-level talks aimed at strengthening bilateral ties. To secure peace and stability across the Indo-Pacific, the two leaders signed a landmark joint declaration on defense and security cooperation, institutionalized an annual defense ministers' dialogue, and launched a unified maritime security collaboration roadmap. In a joint press statement after the talks, Prime Minister Modi said the two countries have signed a significant agreement in the field of nuclear energy that will enable the supply of uranium from Australia to India. He also announced the operationalization of the Australia-India partnership on cyber critical technologies and supply chains and a dedicated critical minerals corridor. Union Home Minister Amit Shah is chairing a conference of superintendents of police, SPs, from border states and union territories in New Delhi. SPs from Jammu and Kashmir, Punjab, Uttarakhand, Rajasthan, Gujarat, Uttar Pradesh, Bihar, West Bengal and the northeastern state are participating in the conference. The meeting assumes significance amid the center's intensified campaign against illegal immigration, which has been an organized attempt to alter the demographic composition of districts located along the international border in the eastern part of the country. The government has waived the basic customs duty on goods used in manufacturing of display assemblies, lithium-ion cell and inductor coil module with an aim to promote domestic

0: tornado advancing into the remaining parts of Rajasthan, Haryana, Punjab and the North Arabian Sea. Incessant rain since last night in several areas of Delhi and adjoining areas has affected the normal life, causing waterlogging in various places and affecting traffic movement. In Uttarakhand, incessant rainfall and landslides have disrupted traffic on several national highways and rural link roads in the hill districts. In men's cricket, India will face England in the fourth T20 International of the five-match series at the County Ground in Bristol tonight at 10 p.m. Indian Standard Time. Indian team trailed the series 0-2. In Wimbledon tennis, American player Coco Gauff will face Carolina Muchova of Czech Republic in the first semi-final of women's singles this evening. Later in the second semi-final, Ukraine's Marta Kostyuk will take on Czech player Linda Novkova. In FIFA World Cup, France will face Morocco in the first quarterfinal at Boston at 1:30 a.m. Indian time tonight. And with that, we end this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10. ಈಗ ಪ್ರಕಟಣೆಗಳು.
2: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ ಮೇಡಮ್?
3: ಹೇಳಿ.
2: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸ್ಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಈಗ ಕಾಣೆಯಾದವರ ಕುರಿತಾದ ಪ್ರಕಟಣೆ. ಎನ್ ನಾಗೇಂದ್ರ, ತಂದೆ ಭೀಮರಾವ್, 50 ವರ್ಷ ವಯಸ್ಸಿನ ಈ ವ್ಯಕ್ತಿ ರಾಯಚೂರಿನಿಂದ ಕಾಣೆಯಾಗಿರುತ್ತಾರೆ. ಇವರು ಇನ್ಶೂರೆನ್ಸ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದು ಸಿದ್ದಪ್ಪ ಹೋಟೆಲ್ ಹತ್ತಿರ ಎಲ್ಬಿಎಸ್ ನಗರ ರಾಯಚೂರಿನಲ್ಲಿ ವಾಸವಾಗಿರುತ್ತಾರೆ. ಇವರ ಚಹರೆ ಗುರುತು ಈ ರೀತಿಯಾಗಿದೆ: ಕಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ದಪ್ಪನೆಯ ಮೂಗು ಹಾಗೂ ಕನ್ನಡ ಮತ್ತು ತೆಲುಗು ಮತ್ತು ಹಿಂದಿ ಹಾಗೂ ಮರಾಠಿ ಭಾಷೆಗಳನ್ನು ಇವರು ಮಾತನಾಡಬಲ್ಲರು. ಮನೆಯಿಂದ ಹೋಗುವಾಗ ಹಳದಿ ಬಣ್ಣದ ಶರ್ಟ್, ನೀಲಿ ಬಣ್ಣದ ಲುಂಗಿಯನ್ನು ಧರಿಸಿರುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಮಾರ್ಕೆಟ್ ಯಾರ್ಡ್ ಪೊಲೀಸ್ ಸ್ಟೇಷನ್ ರಾಯಚೂರು ಇವರನ್ನು ಸಂಪರ್ಕಿಸಬಹುದು. ಈ ಒಂದು ಪೊಲೀಸ್ ಸ್ಟೇಷನ್ನ ಸಂಖ್ಯೆ ಈ ರೀತಿಯಾಗಿದೆ: 0853223256 00 ಅಥವಾ ಮೊಬೈಲ್ ಸಂಖ್ಯೆ 9480808849.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಇದು ಆಕಾಶವಾಣಿ.
7: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
6: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
7: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
6: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
7: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
6: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
7: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
6: ಸರ್ವೇ ಜನಾಃ ಸುಖಿನೋ ಭವಂತು,
7: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
6: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
7: ಇದು ನಮ್ಮ

0: ಮಹಿಳೆಯರ ಆಕಾಶವಾಣಿ
1: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:15.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕೇಳೋಣ ವಚನ ಗಾಯನವನ್ನ. ಅಲ್ಲಮ ಪ್ರಭುಗಳ ವಚನವನ್ನ ಮೊದಲಿಗೆ ಕೇಳಿ ಶಾಂತಾ ಜಯತೀರ್ಥ ಇವರ ಧ್ವನಿಯಲ್ಲಿ.

ಇದುವರೆಗೆ ವಚನ ಗಾಯನವನ್ನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:30. ಈಗ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ. ಬರೆದವರು ಡಿವಿ ಸಂಜಯ್, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗಳು ನಡೆಯುತ್ತಿದ್ದು, ಈ ಯೋಜನೆಯ ಕಾಲುವೆ ಹಾಗೂ ಜಲಾಶಯದ ಕಾಮಗಾರಿ ಸ್ಥಳಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಈ ತಿಂಗಳ 5ರಂದು ಭೇಟಿ ನೀಡಿದ್ದರು. ಆನಂತರ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ 12,000 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ಕಾಮಗಾರಿ ಮುಂದುವರೆಸಿದೆ. ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದು ತಿಳಿಸಿದರು. ಇಂಧನ ಖಾತೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ಜುಲೈ 1ರಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆಯ ತಯಾರಿ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದರು. ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಪಹಣಿ ಹೊಂದಿರುವ ರೈತರಿಗೆ ರಸಗೊಬ್ಬರ ಬಿತ್ತನೆ ಬೀಜವನ್ನು ಬೇಡಿಕೆಗೆ ಅನುಗುಣವಾಗಿ ವಿತರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚಿಸಿದರು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ ಅವರು, ಜಿಲ್ಲೆಯಲ್ಲಿ ಈಗಾಗಲೇ 54,881 ಮೆಟ್ರಿಕ್ ಟನ್ ರಸಗೊಬ್ಬರ ಮಾರಾಟವಾಗಿದ್ದು 51,486 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನಿದೆ. ಇನ್ನು 50,000 ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ಕೊರತೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಜೂನ್ 30ರಿಂದ ಎಸ್ಐಆರ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಅವರು, ಜುಲೈ 29ರವರೆಗೆ ಎಸ್ಐಆರ್ ಕಾರ್ಯ ನಡೆಯಲಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಈಗಾಗಲೇ ಭೇಟಿ ನೀಡುತ್ತಿದ್ದು ಅರ್ಜಿಗಳನ್ನು ನೀಡಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಮತದಾರರ ಪಟ್ಟಿಯನ್ನು ಅತ್ಯಂತ ನಿಖರವಾಗಿ ಹಾಗೂ ದೋಷರಹಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಭಾರತ ಚುನಾವಣಾ ಆಯೋಗ ಹಮ್ಮಿಕೊಂಡಿದ್ದು, ಜನರು ಇದಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಡಾ ಮಂಜುನಾಥ್ ನೇಮಕಗೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರವು 119 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಒಟ್ಟು 18 ಲೋಕೋಪಯೋಗಿ ಇಲಾಖೆ ರಸ್ತೆಗಳ ದುರಸ್ತಿ ಹಾಗೂ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಮಂಜೂರಾಗಿದೆ. ಇದರಲ್ಲಿ ಮುಖ್ಯವಾಗಿ ಬಾಳೆಹೊನ್ನೂರು ಶೃಂಗೇರಿ ರಸ್ತೆ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳು ಸೇರಿವೆ ಎಂದವರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಮೂಲದ ಯುವ ವಿಜ್ಞಾನಿ ಆವೇಜ್ ಅಹಮದ್ ಅವರ ಬೆಂಗಳೂರಿನ ಪಿಕ್ಸೆಲ್ ಎಂಬ ಉಪಗ್ರಹ ಬಿಡಿಭಾಗಗಳ ತಯಾರಿಕಾ ಕಂಪನಿಯು ಅಮೆರಿಕದ ನಾಸಾ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ನಾಸಾದೊಂದಿಗೆ ಒಪ್ಪಂದ ಮಾಡಿಕೊಂಡ ಭಾರತದ ಮೊದಲ ಖಾಸಗಿ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ಕಂಪನಿ ಮೇಲೆ 900 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆಯಾಗಿದ್ದು, ಕಂಪನಿಯ ಮುಖ್ಯಸ್ಥ ಆವೇಜ್ ಅಹಮದ್ ಅವರ ಸಾಧನೆಯನ್ನು ಪರಿಷತ್ ಸದಸ್ಯ ಸಿಟಿ ರವಿ ಶ್ಲಾಘಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾಡಾನೆ ಕಾಡು ಕೋಣಗಳ ಹಾವಳಿ ಮುಂದುವರೆದಿದೆ. ಮೂಡಿಗೆರೆ ಹಾಗೂ ಕಳಸ ತಾಲೂಕಿನ ಕೆಲವೆಡೆ ಅರಣ್ಯ ಭಾಗ ತೋಟಗಳಲ್ಲಿ ಕಾಡಾನೆ ಹಾಗೂ ಕಾಡು ಕೋಣಗಳು ಸಂಚರಿಸುತ್ತಿವೆ. ಕಳಸ ತಾಲೂಕಿನ ಬಿಳಗುಳಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಡು ಕೋಣದಾಳಿಗೆ ಕಾರ್ಮಿಕ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ತೋಟಗಳಲ್ಲಿ ಕಾರ್ಮಿಕರು, ಗ್ರಾಮಸ್ಥರು ವನ್ಯಜೀವಿಗಳ ಬಗ್ಗೆ ಎಚ್ಚರವಾಗಿರುವಂತೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು

0: ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸಾಧಾರಣದಿಂದ ಹೆಚ್ಚಿನ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ತರೀಕೆರೆ ಭಾಗದಲ್ಲಿ ಕಳೆದ ನಾಲ್ಕು ದಿನದಿಂದ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ ಎರಡು ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಜಿಲ್ಲೆಯಲ್ಲಿ ಐದಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಲೆನಾಡು ಭಾಗದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲೆಯ ತುಂಗಭದ್ರಾ ಹಾಗೂ ಹೇಮಾವತಿ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಜಿಲ್ಲಾಡಳಿತವು ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿ ಆರಂಭಿಸಿದೆ. ಸಹಾಯವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಜಿಲ್ಲಾಧಿಕಾರಿ ಕಚೇರಿ ಸಂಖ್ಯೆ 08262238950 ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಂಖ್ಯೆ 94808050100. ಮಳೆ ಹಾನಿ ತುರ್ತು ಸಂದರ್ಭದಲ್ಲಿ ಜಿಲ್ಲೆಯ ಜನರು ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿವಿ ಸಂಜಯ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಹೇ, ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು, ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:37. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 22370488 08 ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು, ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು, ಈ ನಿಟ್ಟಿನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು, ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರೂ ಮತದಾನ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ ಐಕ್ಯತೆ ಕಾಪಾಡಲು ಭಾರತ ಜೋಡೋ ಯುವಕ ಸಂಘ ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10,00,000 ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು. ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು. ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು. ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು, ಅದರ

0: ಯಾವುದೇ ರಾಜಿ ಇಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ. ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್, ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು. ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದು ಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 184,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ದಪಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ, ಅರ್ಜಿ ನಮೂನೆ, ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ಧಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 ಸೆಂಟಿಮೀಟರ್,

ಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ ಕೊಟ್ಟಿಗೆಹಾರ ಸೋಮವಾರಪೇಟೆಯಲ್ಲಿ ತಲಾ 6, ಗೇರುಸೊಪ್ಪ ಕೊಪ್ಪ 5, ಬೆಳ್ತಂಗಡಿ ಧರ್ಮಸ್ಥಳ ಖಾನಾಪುರ ಲೋಂಡಾ ಶೃಂಗೇರಿ ತಾಳಗುಪ್ಪದಲ್ಲಿ ತಲಾ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಬೆಂಗಳೂರು.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51 ವಾಗುತ್ತಲಿದೆ.

0: ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ತಾವು ಕೇಳಲಿದ್ದೀರಿ, ಕೃಷಿಯಲ್ಲಿ ಉತ್ತಮ ಬೀಜದ ಮಹತ್ವ, ಈ ವಿಷಯ ಕುರಿತು ಡಾಕ್ಟರ್ ಎನ್ಎಂ ಶಕುಂತಲಾ ಅವರೊಡನೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಈಗ ಮೊದಲಿಗೆ ಕೇಳಿ ಕೃಷಿಯಲ್ಲಿ ಉತ್ತಮ ಬೀಜದ ಮಹತ್ವ, ಈ ವಿಷಯ ಕುರಿತು ಡಾಕ್ಟರ್ ಎನ್ಎಂ ಶಕುಂತಲಾ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೀಜದ ಒಂದು ಮಹತ್ವ ಮತ್ತು ಉತ್ತಮ ಬೀಜ ಆಯ್ಕೆ ಹೇಗೆ ಮಾಡಬೇಕಾಗತ್ತೆ ರೈತರು, ವಿಶೇಷವಾಗಿ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡುವಾಗಿರ್ಬೋದು, ಬಿತ್ತನೆ ಬೀಜವನ್ನು ಮನೆಯಲ್ಲಿ ನಾವು ಸಂಗ್ರಹಣೆ ಮಾಡಿ ಇಟ್ಟಾಗಿರ್ಬೋದು, ಯಾವ ರೀತಿ ಒಂದು ಕಾಳಜಿಯನ್ನು ತೊಗೋಬೇಕಾಗತ್ತೆ, ಜೊತೆಗೆ ಬೀಜದ ಮಹತ್ವ ಕೃಷಿಯೊಳಗೆ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ತಜ್ಞರಾದಂಥ ಡಾಕ್ಟರ್ ಶಕುಂತಲಾ ಎನ್ ಎಂ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶಕುಂತಲಾ ಅವರೇ.
2: ನಮಸ್ಕಾರ ಸರ್.
1: ಮೊದಲನೇದಾಗಿ ಹೇಳಿ, ಸಾಕಷ್ಟು ರೈತರು ಬೀಜವನ್ನು ಖರೀದಿ ಮಾಡುವಾಗ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ, ಎದುರಿಸ್ತಾ ಇರ್ತಾರೆ ಸಮಸ್ಯೆಗಳನ್ನು, ಮತ್ತು ಜೊತೆಗೆ ಒಳ್ಳೆಯ ಬೀಜ ಸರಿ ಸಿಗಲಿಲ್ಲ ನಮಗಂತಕ್ಕಂಥ ವಿಚಾರಗಳು ಅಲ್ಲಲ್ಲಿ ಕೇಳ್ತಾ ಇರ್ತವೆ. ಬೀಜದ ಒಂದು ಪ್ರಾಮುಖ್ಯತೆಯನ್ನು ಹೇಳಿ ನಮ್ಮ ರೈತರಿಗೆ. ಮೊದಲನೇದಾಗಿ ಬೀಜದ ಒಂದು ಪ್ರಾಮುಖ್ಯತೆ ಕೃಷಿಯೊಳಗೆ,
2: ಬೀಜದ ಪ್ರಾಮುಖ್ಯತೆ ಬಗ್ಗೆ ನಾವು ತಿಳ್ಕೊಳ್ಳೋದು ಭಾಳ ಅವಶ್ಯಕ. ಈಗ ಹಂಗಾಮು ಹತ್ತಿರ ಬರ್ತಾ ಇದೆ. ಬೀಜದ ಒಂದು ಗುಣಮಟ್ಟ ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ಮೊದಲೇ ಅರ್ಥ ಮಾಡಿಕೊಂಡು ಯಾವ ಥರದ ಬೀಜಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಅದರ ಗುಣಮಟ್ಟಗಳನ್ನ ನಾವು ಯಾವ ರೀತಿ ತಿಳ್ಕೋಬೇಕು ಅನ್ನೋದನ್ನು ನಾವು ಮುಂಚೆನೆ ಯೋಚನೆ ಮಾಡಿಟ್ಕೊಂಡ್ರೆ ನಮ್ಮದು ಹಂಗಾಮು ಹತ್ತಿರ ಬಂದಾಗ ಬೀಜಕ್ಕಾಗಿ ಪರದಾಡೋದು ನಮಗೆ ತಪ್ಪುತ್ತೆ. ಒಂದು ಉಲ್ಲೇಖದ ಪ್ರಕಾರ ಸುಬೀಜಂ ಸುಕ್ಷೇತ್ರೆ ಜಯತೆ ಸಂಪದಯತೆ ಅಂತ ನಾವು ಸಂಸ್ಕೃತದಲ್ಲಿ ಒಂದು ಬೀಜದ ಪ್ರಾಮುಖ್ಯತೆಯನ್ನು ನಾವು ಮೊದಲಿಂದನೂ ನಮ್ಮ ರೈತರು ನಮ್ಮ ಪೂರ್ವಜರು ಕಂಡ್ಕೊಂಡು ಬಂದಿದ್ದಾರೆ. ಒಳ್ಳೆ ಬೀಜವನ್ನು ಒಳ್ಳೆ ಭೂಮಿನಲ್ಲಿ ಹಾಕಿದರೆ ನಮಗೆ ಜಯ ಕಟ್ಟಿಟ್ಟ ಬುತ್ತಿ, ಅದರಿಂದ ನಮ್ಮ ಉತ್ಪನ್ನನೂ ಜಾಸ್ತಿಯಾಗಿ ನಮ್ಮ ಸಂಪತ್ತು ಹೆಚ್ಚುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ ಅನ್ನೋದನ್ನು ಅವ್ರು ಮೊದಲಿಂದನೂ ಕಂಡ್ಕೊಂಡು ಬಂದಿದ್ದರು.

0: ಅಂದಾಜಿನ ಪ್ರಕಾರ ಶೇಕಡ 20-25% ನಾವು ನಮ್ಮ ಇಳುವರಿಯನ್ನು ಒಳ್ಳೆ ಗುಣಮಟ್ಟದ ಬೀಜವನ್ನು ಬಳಸೋದ್ರ ಮುಖಾಂತರನೇ ನಾವು ಹೆಚ್ಚಿಗೆ ಮಾಡ್ಕೋಬೋದು ಅಂತ ಹೇಳ್ತಾರೆ. ಈಗ ಕೃಷಿಯಲ್ಲಿ ಶೇಕಡ 80% ಬೀಜವನ್ನು ರೈತರು ತಾವೇ ಬೆಳೆದು ಉಳಿಸಿರ್ತಕ್ಕಂಥ ಬೀಜಗಳನ್ನೇ ಬಳಸೋದ್ರಿಂದ ಕೇವಲ ಶೇಕಡ 20% ಮಾತ್ರ ಹೈಬ್ರಿಡ್ ಬೀಜಗಳನ್ನು ಬೇರೆ ಬೇರೆ ಮೂಲಗಳಿಂದ ಬಳಸ್ತಾರೆ. ಅದಕ್ಕೋಸ್ಕರ ರೈತರು ತಾವು ಬಿತ್ತನೆ ಪೂರ್ವದಲ್ಲಿ ಉಪಯೋಗಿಸ್ತಕ್ಕಂಥ ಬೀಜಗಳ ಗುಣಮಟ್ಟವನ್ನು ಅವರು ತಿಳ್ಕೋಬೇಕು. ಈ ಬೀಜ ಅಂದ ತಕ್ಷಣ ನಾವು ಬರೀ ಬಿತ್ತನೆಗಾಗಿ ಬಳಸೋದೆ ಅಂತಲ್ಲ, ಅದನ್ನು ಅನೇಕ ರೂಪದಲ್ಲಿ ನಾವು ಬಳಸ್ತೇವೆ. ಆಹಾರಕ್ಕೆ ಮುಂಚೆಯಿಂದನೂ ನಾವು ಬಳಸ್ತಾ ಇದ್ದೇವೆ. ಶೇಕಡ 95% ನಾವು ಬಳಸುವ ಆಹಾರದಲ್ಲಿ ಬೀಜದಿಂದಲೇ ನಾವು ಬರ್ತಕ್ಕಂಥದ್ದಾಗಿದೆ. ಗೋಧಿ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು, ತೊಗರಿ ಇರ್ಬೋದು, ಇಂಥ ಅನೇಕ ಬೆಳೆಗಳಲ್ಲಿ ನಾವು ಬೀಜಗಳನ್ನೇ ಬಳಸ್ತೀವಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಉದಾಹರಣೆಗೆ ನಮ್ಮ ಕಡಲೆ ಇದೆ ಸರ್, ಕಡಲೆನಲ್ಲಿ ಒಂದು ಪ್ರೋಟೀನ್ ಅಂಶ ಜಾಸ್ತಿ ಇರ್ತಕ್ಕಂಥದ್ದು ಸೂಪರ್ ಅಣ್ಣಿಗೇರಿ 1 ಅಂತಿದೆ. ಈಗ ಮೊದಲಿಂದನೂ JG11 ಆಗಲಿ, ಜಾಕಿ ಆಗಲಿ, ಬೇರೆ NBEG ಆಗಲಿ, ಇಂಥ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಜೊತೆ ಜೊತೆಗೆ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ರೈತರು ಯಾವ ಬೆಳೆ ಯಾವ ತಳಿನಲ್ಲಿ ಯಾವುದು ಅಂಶ ಜಾಸ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ತಮ್ಮ ಊಟಕ್ಕಾಗಿ ಯಾರು ನಾವು ಇಂತಹ ತಳಿಗಳನ್ನು ಕೆಲವೊಂದಿಷ್ಟು ಪ್ರಮಾಣದಲ್ಲಿ ಯಾರು ಅವರು ಬೆಳ್ಕೋಬೇಕು. ಅದಲ್ಲದೇ ನಮ್ಮಲ್ಲಿ ಈಗ ಒಂದು ಭತ್ತದಲ್ಲೂ ಒಂದು ತಳಿಯನ್ನು ಮಾಡಿದ್ದಾರೆ ಮಂಡಕ್ಕಿಗೋಸ್ಕರ, GNV 1-1-09 ಅಂತ. ಆಮೇಲೆ ಇನ್ನೂ ಅನೇಕ ತಳಿಗಳಲ್ಲಿ ಎಣ್ಣೆ ಅಂಶಗಳು ಸಹ ಜಾಸ್ತಿ ಇರ್ತವೆ, ಅಂಥ ತಳಿಗಳನ್ನು ನಾವು ಬೆಳೆಸ್ಕೋಬೇಕು. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವೀಗ ಆಹಾರ ಉತ್ಪಾದನೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ, ಸಾಕಷ್ಟು ಸ್ವಾವಲಂಬಿಗಳಾಗಿದ್ದೀವಿ. ಅದ್ರ ಜೊತೆ ಜೊತೆಗೆ ನಾವು ಆರೋಗ್ಯದಲ್ಲೂ ಸಹ ನಾವು ಸ್ವಾವಲಂಬನೆ ಸಾಧಿಸಬೇಕು ಅಂತಂದರೆ ಯಾವ ಬೀಜವನ್ನು ನಾವು ಬಳಸಬೇಕು, ಆ ಬೀಜದಲ್ಲಿರ್ತಕ್ಕಂಥ ಗುಣಮಟ್ಟ ಬರೀ ಮೊಳಕೆ ಪ್ರಮಾಣ ಅಂತ ಅಷ್ಟೇ ಅಂತಲ್ಲ, ಅದರಲ್ಲಿರ್ತಕ್ಕಂಥ ಅಂಶಗಳಲ್ಲಿ ಯಾವುದು ಜಾಸ್ತಿ ಇದೆ, ಯಾವ ತಳಿನಲ್ಲಿ ಯಾವುದು ಅಂಶ ಜಾಸ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಮಾಡ್ಬೋದು. ಈ ಊಟಕ್ಕಲ್ದೇ ನಾವು ಬೇರೆ ಬೇರೆ ರೂಪದಲ್ಲೂ ನಾವು ಬಳಸ್ತೇವೆ. ಕಾರ್ಖಾನೆಗಳ ಉತ್ಪನ್ನಗಳನ್ನು ಉತ್ಪಾದಿಸಲು ಸಹ ನಾವು ಬೀಜದ ಒಂದು ಉಪಯುಕ್ತನ ನಾವು ಕಾಣ್ಬೋದು. ಅದರಲ್ಲಿ ಹೆಚ್ಚಾಗಿ ಸಾಸಿವೆ, ಕುಸುಬೆ, ಸೂರ್ಯಕಾಂತಿ, ಶೇಂಗಾ ಇಂಥ ಎಣ್ಣೆಗಳ ಇಂಥ ಬೆಳೆಗಳಲ್ಲೂ ಸಹ ಎಣ್ಣೆ ಅಂಶ ಯಾವುದರಲ್ಲಿ ಜಾಸ್ತಿ ಇದೆ, ಇದರಲ್ಲಿ ಯಾವುದು ಅನ್ಸ್ಯಾಚುರೇಟ್ ಫ್ಯಾಟಿ ಆಸಿಡ್ ಜಾಸ್ತಿ ಇದೆ. ಆಮೇಲೆ ಔಡ್ಲ ಎಣ್ಣೆನ ನಾವು ಲೂಬ್ರಿಕೇಟಿಂಗ್ ಆಯಿಲ್ ಅಂತ ಬಳಸ್ತೇವೆ, ಅದನ್ನು ಸಹ ನಾವು ಬೀಜದ ಉಪಯುಕ್ತತೆಯನ್ನು ನಾವು ಇದರಲ್ಲಿ ನೋಡಬಹುದು. ಔಷಧ ತಯಾರಿಕೆಯಲ್ಲೂ ಸಹ ನಾವು ಬಳಸ್ತೇವೆ. ಕ್ವಿನೈನ್ ಅಂಥೇಳಿ ಮಲೇರಿಯಾ ರೋಗಕ್ಕೆ ನಿವಾರಣೆಗಾಗಿ ಇದನ್ನು ಸಿಂಕೋನ ಬೀಜದಿಂದ ಬಳಸ್ತಾರೆ. ಇಂಥ ಅನೇಕ ಉಪಯುಕ್ತತೆ ಹೊಂದಿರತಕ್ಕಂಥ ಬೀಜಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೋಬೇಕು. ಇದಲ್ಲದರೆ ಇದರೊಟ್ಟಿಗೆ ನಮ್ಮ ರೈತರು ನಾವು ಬೀಜಗಳನ್ನು ಗುಣಮಟ್ಟದ ಬೀಜಗಳನ್ನು ಬಳಸಿಬಿಟ್ಟು ನಮ್ಮ ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದ್ರಲ್ಲಿ ಅವರು ಯೋಚನೆ ಮಾಡಬೇಕಾಗುತ್ತೆ.
1: ಈಗ ಬೀಜದ ಗುಣಮಟ್ಟ ಅಂತ ಹೇಳಿದೆ ತಾವು,
0: ಹೌದು,
1: ಬೀಜದ ಗುಣಮಟ್ಟ ಅಂದರೆ ಏನು? ಗುಣಮಟ್ಟ ಬೀಜಗಳು, ಬೀಜ ಚೆನ್ನಾಗಿರಬೇಕು, ಗುಣಮಟ್ಟ ಆಗಿರಬೇಕು ಬೀಜದು ಅಂತ ಹೇಳ್ತಿರ್ತಾರೆ ಎಲ್ಲ ವಿಜ್ಞಾನಿಗಳು, ಹೇಳ್ತಾರೆ ರೈತರು ಹೇಳ್ತಿರ್ತಾರೆ.
0: ಇದರಲ್ಲಿ
1: ಬೀಜ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಅದಕ್ಕೆ ಏನು ಇರಬೇಕು?
0: ಮುಖ್ಯವಾಗಿ ಇದರಲ್ಲಿ ಆನುವಂಶಿಕ ಶುದ್ಧತೆ ಮತ್ತು ಮೊಳಕೆ ಶಕ್ತಿ, ಬೀಜಬಲ, ಭೌತಿಕ ಶುದ್ಧತೆ, ಉತ್ತಮ ತೇವಾಂಶ, ಕಡಿಮೆ ಪ್ರಮಾಣದ ಬೀಜ ರೋಗ, ಹೆಚ್ಚಿನ ಬೀಜದ ಗಾತ್ರ, ಹೊಳಪು, ಬಣ್ಣ ಇವೆಲ್ಲವನ್ನು ಇರಬೇಕು. ಒಂದು ಉತ್ತಮ ಗುಣಮಟ್ಟದ ಬೀಜ ಅಂತ ನಾವು ಹೇಳಬೇಕು ಅಂದರೆ ಅನೇಕ ಒಳ್ಳೆ ಗುಣಧರ್ಮಗಳನ್ನು ಅದು ಹೊಂದಿರಬೇಕಾಗತ್ತೆ. ಮುಖ್ಯವಾಗಿ ಆನುವಂಶಿಕ ಶುದ್ಧತೆ. ನಾವು ಯಾವುದೇ ಒಂದು ಬೀಜವನ್ನು ಖರೀದಿ ಮಾಡುವಾಗ ನಾವು ನೋಂದಾವಣೆ ಆಗಿರ್ತಕ್ಕಂಥ ಸಂಸ್ಕರಿಸಿದ ಹಾಗೂ ಸರ್ಟಿಫೈ ಆಗಿರ್ತಕ್ಕಂಥ ಬೀಜಗಳನ್ನೇ, ಪ್ರಮಾಣೀಕರಿಸಿರ್ತಕ್ಕಂಥ ಬೀಜಗಳನ್ನೇ ಅವರು ಬಳಸಬೇಕಾಗತ್ತೆ. ಅದರಲ್ಲಿ 100-100% ಆನುವಂಶಿಕ ಶುದ್ಧತೆ ಇರಬೇಕು. ವಿವಿಧ ಕ್ಲಾಸಸ್ ಆಫ್ ಸೀಡ್ಸಲ್ಲಿ, ವರ್ಗದ ಬೀಜಗಳಲ್ಲಿ ಬೇರೆ ಬೇರೆ ಥರದ ಗುಣಮಟ್ಟಗಳಿರ್ತವೆ, ಅದು ನಂತರ ತಿಳ್ಕೊಳ್ಳೋಣ. ಮುಖ್ಯವಾಗಿ ಆನುವಂಶಿಕ ಶುದ್ಧತೆ ಅಂತಂದರೆ ತಳಿ ಶುದ್ಧತೆ. ಈಗ ನಾವು ಯಾವ್ದಾದ್ರು ಒಂದು ತಳಿಯನ್ನು ನಾವು ಬಳಸ್ತಾ ಇದ್ದೇವೆ, ಅದೇ ತಳಿಯಾದ ಬೀಜಗಳು ಅದರಲ್ಲಿ ಇರಬೇಕು.
1: ಅಂದರೆ ಒಂದೇ ತಳಿ ಬೀಜ ಅಂದರೆ ತೊಗರಿಯಲ್ಲಿ ಬೇರೆ ತಳಿಗಳು ಮಿಕ್ಸ್ ಆಗಿರಬಾರ್ದು,
0: ಮಿಕ್ಸ್ ಆಗಿರಬಾರ್ದು ಸರ್. ಅದು ಮುಂದೆ ಅದನ್ನು ಹೇಗೆ ಅದನ್ನು ಕಾಪಾಡ್ಕೋಬೇಕು ಅಂತ ಬೀಜೋತ್ಪಾದನೆ ಸಮಯದಲ್ಲಿ ನಾವು ಅದನ್ನು ಕಾಣಬಹುದು, ಅದನ್ನು ಕಾಪಾಡ್ಕೊಳ್ಬೋದು. ಇನ್ನು ನಂತರ ಬರ್ತಕ್ಕಂಥದ್ದು ಮೊಳಕೆ ಶಕ್ತಿ. ಈ ಮೊಳಕೆ ಶಕ್ತಿ ಅಂತಕ್ಕಂಥದ್ದು ಶೇಕಡ 70%ಕ್ಕಿಂತ ಜಾಸ್ತಿ ಇರಬೇಕು, ಹೆಚ್ಚಾಗಿ 90%ಕ್ಕಿಂತ ಜಾಸ್ತಿ ಇದ್ದರೆ ಅದು ಒಳ್ಳೆಯದು. ಈ ಮೊಳಕೆ ಶಕ್ತಿ ಹೆಚ್ಚಾಗಿ ರೈತರು ತಾವೇ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಬೆಳೆದ ಬೀಜಗಳನ್ನು ಬಳಸೋದ್ರಿಂದ ಮೊಳಕೆ ಶಕ್ತಿಯನ್ನು ತಾವು ಮೊದಲೇ ಪರೀಕ್ಷೆ ಮಾಡಿ ಇಟ್ಕೋಬೇಕು.
1: ಇಲ್ಲಿ ಒಂದು ವಿಚಾರ, ಮೊಳಕೆ ಶಕ್ತಿ ಅಂದಾಗ ರೈತರು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಈಗ ಪಾಕೆಟ್ ಬೀಜಗಳನ್ನು ಖರೀದಿ ಮಾಡ್ತಾರೆ
0: ಸರ್.
1: ಪಾಕೆಟ್ ಬೀಜ ಬಿತ್ತನೆ ಆದಮೇಲೆ ಸ್ವಲ್ಪ ಉಳಿತಾವು. ಈ ವರ್ಷ ಉದಾಹರಣೆ ಅಂತಂದರೆ ತೊಗರಿಯನ್ನು ಖರೀದಿ ಮಾಡಿರ್ತಾರೆ ಅಥವಾ ಸೂರ್ಯಕಾಂತಿ ಬೀಜವನ್ನು ಖರೀದಿ ಮಾಡಿರ್ತಾರೆ, ಹೈಬ್ರಿಡ್ ಬೀಜಗಳನ್ನು.
0: ಹೌದು ಸರ್.
1: ವಿಶೇಷವಾಗಿ ಸೂರ್ಯಕಾಂತಿ ಬೀಜ ಉಳಿದು ಬಿಡ್ತದೆ, ಬಿತ್ತಿ ಒಂದು ಪಾಕೆಟ್ ಎರಡು ಪಾಕೆಟ್ ಉಳಿತಾವೆ, ಇಲ್ಲ ಮುಂದಿನ ಸಲ ಬಿತ್ತಾಗಬಾರ್ದು ಅಂತೇಳಿ ಮತ್ತೆ ಮುಂದಿನ ವರ್ಷ ಉಪಯೋಗ ಮಾಡ್ತಿರ್ತಾರೆ.
0: ಹೌದು ಸರ್.
1: ಹೇಗೆ ಅದು ಆ ರೀತಿ ಮಾಡಬಹುದು ರೈತರು ಉಳಿದಂಥ ಬೀಜಗಳನ್ನು ಈ ಒಂದು ಹಂಗಾಮಿನಲ್ಲೇ ಮುಂದಿನ ಹಂಗಾಮಿನಲ್ಲಿ ಅದನ್ನು ಬಳಸ್ಬೋದು ಅಂತೀರಾ ಹೇಗೆ?
0: ಹೌದು ಸರ್, ಬಳಸಬಹುದು ಖಂಡಿತವಾಗಿ. ಆದರೆ ಅದರಲ್ಲಿ ಮೊಳಕೆ ಪರೀಕ್ಷೆ ನಾವು ಮತ್ತೊಮ್ಮೆ ಮರುಪರೀಕ್ಷೆ
1: ಮಾಡಬೇಕು
0: ಸರ್. ಮೊದಲಿಗೆ ಅವರು

0: ಸರ್ಟಿಫೈ ಮಾಡುವಾಗ, ಪ್ರಮಾಣೀಕರಣ ಮಾಡುವಾಗ 9 ತಿಂಗಳ ತನಕ ಅವಧಿ ಕೊಟ್ಟಿರ್ತಾರೆ. 9 ತಿಂಗಳು ಅಂತ ಅದಾದ್ಮೇಲೆ ನಾವು ಮತ್ತೆ ರಿವ್ಯಾಲಿಡೇಷನ್ ಮರು ಅವಧಿಯನ್ನು ಮರು ಪರಿಷ್ಕರಣೆ ಮಾಡಿ ಅದನ್ನ
1: ಅಂದ್ರೆ ಒಂದು ಮೊಳಕೆ ಪರೀಕ್ಷೆಯನ್ನು
0: ಮಾಡಿಸ್ಬೇಕು
1: ಸರ್. ಚೆನ್ನಾಗಿ ಮೊಳಕೆ ಬಂತು ಅಂದ್ರೆ ಉಪಯೋಗ
0: ಮಾಡ್ಕೋಬಹುದು ಸರ್.
1: ಅಂದ್ರೆ ಬಿತ್ತನೆಗೆ ಬೀಜ ಒಳ್ಳೇದಂದ್ರೆ ಮೊಳಕೆ ಚೆನ್ನಾಗಿದ್ರೆ ಮಾತ್ರ ನೀವು ಬಂತಂದ್ರೆ ಅದು ಒಳ್ಳೇದಂತೀರ, ಅಥವಾ ಹೀಗೆ ಅದರಲ್ಲಿ ಏನಾದರೂ ಪರಿವರ್ತನೆ ಆಗಿರುತ್ತೆ ಬೀಜದಲ್ಲಿ? ಅಂದ್ರೆ ಒಳ್ಳೆ ಬೀಜ ಇದೆ, ಅದು ಒಂದೇ ತಳಿಯ ಬೀಜ, ಒಳ್ಳೆ ಬೀಜ ಇದೆ, ಮೊಳಕೆ ಚೆನ್ನಾಗಿ ಬರುತ್ತೆ, ಆದರೆ ಅದರಲ್ಲಿ ಏನಾದರೂ ಅಲ್ಲಿ ಇರ್ತಕ್ಕಂಥ ಸ್ಟೋರೇಜ್ ಫುಡ್ ಇರ್ತದೆ ಬೀಜದಲ್ಲಿ, ಸಂಗ್ರಹಕಾರದಂಥ ಒಂದು ಆಹಾರ ವಸ್ತುಗಳು ಇರ್ತವೆ, ಅದು ಮುಂದೆ ಮೊಳಕೆಗೆ ಸಿಗಬೇಕು.
0: ಹೌದು,
1: ಅದರಲ್ಲಿ ಏನಾದ್ರು ಬದಲಾವಣೆಗಳಾಗಿರ್ತಾವ?
0: ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಏನು ಬದಲಾವಣೆಗಳಾಗಿರಲ್ಲ ಸರ್. ಉತ್ತಮವಾಗಿ ಅವ್ರು ಸಂಗ್ರಹಣೆ ಮಾಡಿಟ್ಕೊಂಡ್ರು ಅಂತಂದ್ರೆ ಅದರಲ್ಲಿ ಏನು ತೊಂದರೆ ಇಲ್ಲ. ಮುಖ್ಯವಾಗಿ ಅದರಲ್ಲಿ ಮುಂದೆ ಮತ್ತೆ ಬೀಜೋಪಚಾರ ಮಾಡಿ ಅವರು ಬಿತ್ತನೆ ಮಾಡಬೇಕಾಗುತ್ತೆ. ಮೊದಲಿಗೆ ಕೆಲವೊಂದು ಬೆಳೆಗಳಲ್ಲಿ ಸೂರ್ಯಕಾಂತಿ ಇರ್ಬೋದು, ಹತ್ತಿ ಇರ್ಬೋದು, ಅವು ಕೆಲವೊಂದು ಬೀಜೋಪಚಾರ ಮಾಡಿ ಕೊಟ್ಟಿರ್ತಾರೆ.
1: ಪಾಕೆಟ್ ಬೀಜ ಇದ್ರೆ
0: ಮಾಡಿರ್ತಾರೆ, ಪಾಕೆಟ್ ಬೀಜ ಎಲ್ಲ ಮಾಡಿರ್ತಾರೆ ಸರ್. ಇಲ್ಲ ಅಂತಂದ್ರೆ ಅದರದ ಅವಧಿನೂ ಸಹ ಮುಗಿದಿರುತ್ತೆ, ಪುನಃ ಇನ್ನೊಂದು ಅವಧಿಗೆ ಅವರು ಮುಂದಿನ ಹಂಗಾಮಿಗೆ ಏನಾದ್ರು ಬಿತ್ತನೆ ಮಾಡ್ಕೋಬೇಕಿತ್ತು ಅಂದ್ರೆ ಈ ಒಂದು ಬೀಜೋಪಚಾರ ಮಾಡಿ, ಇನ್ಸೆಕ್ಟಿಸೈಡ್ಸ್ ಇಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ ಒಳ್ಳೇದು ಸರ್.
1: ಈಗ ಗುಣಮಟ್ಟದ ಬೀಜ ಮಾರುಕಟ್ಟೆಯಲ್ಲಿ ರೈತರು ಉದಾಹರಣೆ ಅಂತಂದ್ರೆ ಎರಡು ತರ, ಒಂದು ಹೈಬ್ರಿಡ್ ಬೀಜ ಬರುತ್ತೆ, ಒಂದು ತಳಿ ಬೀಜಗಳು ಬರ್ತವೆ. ಈಗ ತಳಿ ಬೀಜ ಮತ್ತು ಹೈಬ್ರಿಡ್ ಬೀಜದ ವ್ಯತ್ಯಾಸಗಳನ್ನ ಏನ್ ಹೇಳ್ತಾರೆ ರೈತರು? ಇದು ತಳಿ ಅದರಿ, ಇದು ಸಂಕರಣ ಅಂತ ಹೇಳ್ತೀರಿ, ಇದು ವೆರೈಟಿ ಅಂತ ಹೇಳ್ತಿರ್ತೀರಿ, ಏನು ವ್ಯತ್ಯಾಸಗಳು ಬರ್ತವೆ ಎರಡು ಬೀಜಗಳಲ್ಲಿ, ತಳಿ ಮತ್ತು ಹೈಬ್ರಿಡ್ಗಳಲ್ಲಿ?
0: ತಳಿ ಮತ್ತು ಹೈಬ್ರಿಡ್ ಬೀಜಗಳು ತಳಿಯನ್ನು ನೇರವಾಗಿ ಯಾವುದೇ ಒಂದು ಇನ್ನೊಂದು ತಳಿಯ ಜೊತೆಗೆ ಸಂಕರಣ ಮಾಡಲಾರ್ದೇನೆ ಉತ್ಪಾದನೆ ಮಾಡಿರ್ತಾರೆ. ಅದನ್ನು ನಾವು 3 ವರ್ಷದ ಅವಧಿಯ ತನಕನೂ ನಾವು ಅದನ್ನು ಬಳಸಬಹುದು. ಈಗೇನಾದರೂ ತೊಗರಿ ಇರ್ಬೋದು, ಕಡಲೆ ಇರ್ಬೋದು, ಅದನ್ನು ಹೆಸರು ಇರ್ಬೋದು, ಉದ್ದ ಇರ್ಬೋದು, ಇಂಥ ಈಗ ಜೋಳ ಇರ್ಬೋದು, ಅದರಲ್ಲೂ ಮಾಲ್ದಂಡಿ ಇರ್ಬೋದು, ಮತ್ತು ಯಾವುದಾದ್ರು ತಳಿಯದ ಅತಿ ಉತ್ತಮವಾಗಿರ್ತಕ್ಕಂಥ ಸುಧಾರಿತ ತಳಿಗಳನ್ನು ಅವ್ರು ಏನಾದರೂ ಮೊದಲೇ ಸರ್ಟಿಫೈ ಮಾಡಿದ್ದನ್ನು ತೊಗೊಂಡು ಬಂದಿದ್ರು ಅಂತಂದರೆ, ಅಧಿಕೃತ ಮೂಲಗಳಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ಬೀಜಗಳನ್ನು ತೊಗೊಂಡು ಬಂದರು ಅಂದರೆ ಅದನ್ನು 3-4 ವರ್ಷದ ತನಕ ಅವ್ರು ಬಳಸ್ಬೋದು, ಅದರಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ನಂತರ ಮತ್ತೆ 3-4 ವರ್ಷ ಆದಮೇಲೆ ಅವರು ಪುನಃ ಮತ್ತೆ ಖರೀದಿ ಮಾಡಬೇಕಾಗತ್ತೆ. ಈ ರೀತಿ ಅವರು ತಿಳ್ಕೊಳ್ಳಾರ್ದೇನೆ ಪ್ರತಿ ವರ್ಷನೂ ಹೊಸ ಹೊಸದಾಗಿ
1: ಆದ್ರೆ
0: ಹೈಬ್ರಿಡ್ ತಳಿಗಳನ್ನ ಅವರು ಪ್ರತಿ ವರ್ಷನೂ ಬದಲಾವಣೆ
1: ಮಾಡಬೇಕು,
0: ಅದನ್ನ ಸಂಕರಣ ಮಾಡಿರ್ತಾರೆ. ಅದನ್ನ ತಪ್ಪಾರ್ಥ ಮಾಡ್ಕೊಂಡ್ಬಿಟ್ಟು ಈ ವರ್ಷ ಮಾಡಿದ್ದ ಹೈಬ್ರಿಡ್ ಬೀಜಗಳನ್ನೇ ಮತ್ತೆ ಅದನ್ನ
1: ಇಲ್ಲಿ ಒಂದು ಇನ್ನೊಂದು ವಿಚಾರ ಏನಂತಂದ್ರೆ, ಶೇಂಗಾ ಬೆಳೆಯಲ್ಲಿ, ಶೇಂಗಾ ಬೀಜದಲ್ಲಿ ರೈತರು ಸಾಕಷ್ಟು ಸಮಸ್ಯೆನೇ ಎದುರಿಸ್ತಾ ಇರ್ತಾರೆ ಶೇಂಗಾ ಬೀಜ. ಯಾಕಂದ್ರೆ 1 ಎಕರೆಗೆ 60-70 ಕೆಜಿ ಬಿತ್ತನೆಗೆ ಶಿಫಾರಸಿದೆ ಶೇಂಗಾ ಬೀಜ. ರೈತರು 8 ಎಕರೆ 10 ಎಕರೆ ಹಾಕೋರು ಬಹಳಷ್ಟು ಬೀಜಗಳು ಬೇಕಾಗ್ತವೆ. ಪ್ರತಿ ವರ್ಷನೂ ಶೇಂಗಾ ಮಾರ್ತಾರೆ, ಮತ್ತೆ ಶೇಂಗಾ ಬೀಜ ತರ್ತಾರೆ ಮಾರುಕಟ್ಟೆಯಲ್ಲಿ. ಶೇಂಗಾ ಬೀಜ ಒಳ್ಳೆ ಭಯಂಕರ ತುಟ್ಟಿ ಇದೆ, ಬಹಳ ತುಟ್ಟಿದೆ ಅಂತ ಹೇಳ್ತಿರ್ತಾರೆ. ಈಗ ಶೇಂಗಾ ಬೆಳೆಯವ್ರಿಗೆ ಏನ್ ಹೇಳ್ತಾರೆ ನೀವು? ಶೇಂಗಾ ಬೆಳೆಯುವ ರೈತರು ಬೀಜದಲ್ಲಿ ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ?
0: ಶೇಂಗಾದಲ್ಲಿ ಸರ್, ಅವರು ಬಿತ್ತನೆಗೆ ಅಂತ ಹೇಳಿ ಮೊದಲನೇ ಗಟ್ಟಿಯಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕಾಯಿಗಳನ್ನು ಆರಿಸ್ಕೊಂಡು ಕಾಯಿಗಳನ್ನು ಅದೇ ರೀತಿ ಸಂಗ್ರಹಣೆ ಮಾಡಿಟ್ಕೊಂಡ್ರೆ ಒಳ್ಳೆ ತೇವಾಂಶ ಕಡಿಮೆ ಒಣಗಿಸಿ 7-6 ಇದ್ರೆ ಉತ್ತಮವಾಗಿರ್ತದೆ. ಆ ರೀತಿ ಅದನ್ನು ಒಣಗಿಸಿಟ್ಟು ಒಳ್ಳೆ ಗಾಳಿ ಆಡ್ತಕ್ಕಂಥ ರೂಮ್ನಲ್ಲಿ ಕೆಳಗಡೆ ಒಂದು ಕಟ್ಟಿಗೆ ಹಲಗೆ ಅಂತ ಹಾಕ್ಕೊಂಡ್ಬಿಟ್ಟು ಅಥವಾ ಪ್ಲಾಸ್ಟಿಕ್ ಶೀಟನ್ನು ಹಾಕ್ಕೊಂಡು ಕೆಳಗಿನ ತೇವಾಂಶ ಅಥವಾ ಪಕ್ಕದಲ್ಲಿ ಗೋಡೆ ಪಕ್ಕದಲ್ಲಿ ಇರ್ತಕ್ಕಂಥ ತೇವಾಂಶ ಕಾಯಿಗಳಿಗೆ ಬಡಿಲಾರದೆ ಇರೋ ರೀತಿಯಲ್ಲಿ ಅವರನ್ನು ಅದನ್ನು ಇಟ್ಕೋಬೇಕು. ಅದ್ರ ಜೊತೆ ಜೊತೆಗೆ ಅವ್ರ ಫ್ಯೂಮಿಗೇಷನ್ ಸಹ ಅವ್ರು ಮಾಡ್ಕೋಬಹುದು ಸರ್, ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತಾನು ಬರುತ್ತೆ.
1: ಶೇಂಗಾಕಾಯಿಗಳಿಗೆ ಹುಳ ಬರ್ತಾವ ಅಂತಿರ್ತಾವ?
0: ಅದೇ ಸರ್, ಅದಕ್ಕೆ ಫ್ಯೂಮಿಗೇಷನ್, ಇಲ್ಲಾಂದ್ರೆ ಅದನ್ನ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಬೇಕಾಗುತ್ತೆ, ಮೆಲಾತಿಯನ್ ಸುತ್ತಲೂ ಮೆಲಾತಿಯನ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಅಲ್ಯೂಮಿನಿಯಂ ಫಾಸ್ಫೈಡ್ ಒಂದ್ಸರಿ ನೀವು ಮಾಡಿಟ್ರೆ 3 ತಿಂಗಳ ತನಕ ಅದು ಧೂಪೀಕರಣ ಮಾಡಿಟ್ರೆ ಅದನ್ನ ಮತ್ತೆ ತಜ್ಞರ ಪ್ರಕಾರನೇ ಮಾಡ್ಬೇಕಾಗತ್ತೆ. ಒಂದ್ಸರಿ ಮಾಡೋದನ್ನ ಅವ್ರು ನೋಡ್ಕೊಂಡ್ರು ಅಂತಂದ್ರೆ ಯಾವಾಗ್ಲೂ ಮಾಡ್ಕೋಬಹುದು. ಮನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೋಬೇಕಾಗತ್ತೆ ಸರ್. ಚೆನ್ನಾಗಿ ಒಣಗಿಸಿಟ್ಟು ಪ್ರದೇಶದಲ್ಲಿ ಇಟ್ಟರೆ
1: ಚೀಲದಲ್ಲಿ ತುಂಬಿಟ್ರೆ ಏನಾಗುತ್ತೆ? ಏರ್ ಟೈಟ್ ಬ್ಯಾಗ್ದಲ್ಲಿ ತುಂಬಿಡೋದು ಒಳ್ಳೇದಂತೀರ, ಅಥವಾ ಈಗ ಪಾಲಿಥಿನ್ ಬ್ಯಾಗ್ಗಳು ಬಂದಿದ್ದು ಬೀಜಗಳನ್ನು ಕಾಯಿಗಳನ್ನು
0: ಗೋಣಿ ಚೀಲದಲ್ಲಿ ಇರ್ತಕ್ಕಂಥ ಅದರಲ್ಲೂ ಒಂದು ಪ್ಲಾಸ್ಟಿಕ್ ಚೀಲನ ಹಾಕಿಟ್ಟಿರ್ತಕ್ಕಂಥದ್ದನ್ನು ಪಾಲಿಲೈನ್ಡ್ ಗನ್ನಿ ಬ್ಯಾಗ್ ಅಂತ ಹೇಳ್ತೀವಿ ಸರ್, ಅದರಲ್ಲಿ ಹಾಕಿಟ್ಟರೆ ಇನ್ನೂ ಒಳ್ಳೆಯದು.
1: ಇಲ್ಲಿ ರೈತರು ಶೇಂಗಾ ಬೆಳೆಯುವಂಥ ರೈತರನ್ನು ಕೇಳಿದಾಗ ಹೇಳೋದು, ಇಲ್ಲರಿ ನಮ್ದು ಬೀಜ ಬಳಸಿದ್ರೆ ಅವು ಇಳುವರಿ ಬರೋದಲ್ಲ, ಅದಕ್ಕೆ ನಾವು ಬೇರೆ ಕಡೆಯಿಂದ ತಂದುಬಿಡ್ತೀವಿ ಅಂತಂತಾರೆ.
0: ಇಲ್ಲ ಸರ್, ಅವರು ಉತ್ತಮವಾಗಿ ಸಂಗ್ರಹಣೆ ಮಾಡಿಟ್ಕೊಂಡಿರ್ತಕ್ಕಂಥ ಬೀಜಗಳನ್ನು ಅವರು ಮೊಳಕೆ ಪರೀಕ್ಷೆ ಮಾಡಿಕೊಂಡು ಅದರಲ್ಲಿ ಎಷ್ಟು ಪರೀಕ್ಷೆ ಎಷ್ಟು ಬರುತ್ತೆ ಪ್ರಮಾಣ ಅಂತ ನೋಡ್ಕೊಂಡ್ಬಿಟ್ಟು ಈಗ ಶೇಕಡ 60-70 ಬಂತು ಅಂತಂದರೆ ಇನ್ನು 30 ಹೆಚ್ಚಿಗೆ 10 KG ಬಳಸೋ ಬದಲು 13 KG ಬಳಸಬೇಕಾಗುತ್ತೆ.
1: ಮೊಳಕೆ ಪ್ರಮಾಣ
0: ಕಡಿಮೆ ಇತ್ತು ಅಂತಂದ್ರೆ ಸ್ವಲ್ಪ ಜಾಸ್ತಿ ಬೀಜ ಬಿತ್ತಬೇಕಾಗುತ್ತೆ. ತಾವು ಏನಾದರೂ ಈಗ ಅವೆಲ್ಲವನ್ನು ಸಂಕರಣ ತಳಿಗಳು ಇದರಲ್ಲಿ ಇನ್ನೂ ಬಂದಿಲ್ಲ, ನೇರವಾಗಿರ್ತಕ್ಕಂಥ ತಳಿಗಳೇ. ಈಗ ಮೊನ್ನೆನೂ ನಾವು KDG 128 ಮತ್ತು ಕದ್ರಿಲೆ ಪಕ್ಷಿನ ಇಲ್ಲೆಲ್ಲ ಮಾಡಿದ್ವಿ, K9 ಮಾಡ್ತಾ ಇದ್ದೀವಿ, TME 2 ಬೀಜೋತ್ಪಾದನೆಯೂ ನಾವು ಮಾಡಿದ್ವಿ. TME 2 ಇದು ಟೇಬಲ್ ಪರ್ಪಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ತಗೊಳ್ತಾರೆ. ಈ KDG 128 ಮತ್ತು ಕದ್ರಿಲೆ ಪಕ್ಷಿನಲ್ಲಿ ಎಣ್ಣೆ ಅಂಶ ಜಾಸ್ತಿ ಇದೆ, ಬಟ್ ರೈತರು ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ತಾವೇ ಒಂದು ಮಿಲ್ನ ಹಾಕೊಂಡ್ಬಿಟ್ಟು ಸರಬರಾಜು ಮಾಡಿದ್ರು ಅಂದರೆ ಲಾಭ ಬರುತ್ತೆ ಅದರಲ್ಲಿ. ನೇರವಾಗಿ ಮಾರ್ಕೆಟಿಗೆ ಹೊಡೆಯೋದ್ರಿಂದ TME 2 ಎಣ್ಣೆ ಅಂಶ ಕಡಿಮೆ ಇದ್ರೂ ಅದರೇ ರೇಟಿಗೆ ತಗೋತಾ ಇದ್ದಾರೆ ಖರೀದಿ ಮಾಡೋರು. ಇದೊಂದು ಅಂಶವನ್ನು ಅವರು ಸಹ ಯೋಚನೆ ಗಮನಿಸಬೇಕಾಗತ್ತೆ.
1: ಈಗ ಸೂರ್ಯಕಾಂತಿಯನ್ನು ಬೆಳೆಯುವಂಥ ರೈತರಿಗೆ ಭಾಳಷ್ಟು ಹೋದ ವರ್ಷ ಎಲ್ಲ ಭಯಂಕರ ಬೀಜದ್ದು ಭಾಳ ಸಮಸ್ಯೆ ಆಯಿತು ರೈತರೆಲ್ಲ. ಭಾಳ ಬೀಜವನ್ನು ಸರಿಯಾಗಿ ಸಿಗಲಿಲ್ಲ, ಲಾಸ್ಟಿಗೆ ಬೀಜ ಮಾರುಕಟ್ಟೆಯಲ್ಲಿ ಸಿಗದೆ ಹೋದಲ್ಲಿ ಎಲ್ಲೆಲ್ಲ ಬೀಜ ತಂದಗಳನ್ನ ಹಾಕಿದ್ರು ಇಳುವರಿ ಬರಲಿಲ್ಲ, ಕೆಲವೊಂದು ಕಡೆ ಬೆಳೆ ಸರಿಯಾಗಿ ಬರಲಿಲ್ಲ ಸೂರ್ಯಕಾಂತಿ ಬೆಳೆ. ಇಲ್ಲಿ ಏನು ರೈತರಿಗೆ ಬೀಜವನ್ನು ಖರೀದಿ ಮಾಡುವಾಗಿರ್ಬೋದು ಏನು ಕಿವಿ ಮಾತನ್ನು ಹೇಳ್ತಾರೆ ರೈತರಿಗೆ, ಯಾಕಂದರೆ ಬೀಜ ಭಾಳ ಮುಖ್ಯ ಇಲ್ಲಿ ಸೂರ್ಯಕಾಂತಿ.
0: ಮುಖ್ಯವಾಗಿ ಸೂರ್ಯಕಾಂತಿ ಬೆಳೆ ಬೆಳೆಯವರು ಒಂದು ಗಮನದಲ್ಲಿ ಇಟ್ಕೋಬೇಕು, ಹೂವಾಡೋ ಟೈಮಲ್ಲಿ ಮಳೆ ಬರಲಾರ್ದಂಗೆ ಬಿತ್ತನೆ ಮಾಡಬೇಕು. ಅದು ಒಂದೇ, ಅದರಲ್ಲಿ ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಾಗಬೇಕು. ಹೆಸರೇ ಹೇಳ್ತಾ ಇದೆ ಸೂರ್ಯಕಾಂತಿ, ಸೂರ್ಯ ಇದ್ದಷ್ಟು ಅದು
1: ಚೆನ್ನಾಗಿ ಬರುತ್ತೆ,
0: ಅದ್ರ ಜೊತೆ ಜೊತೆ ನೀರಾವರಿ.
1: ಈ ಮೊದಲೆಲ್ಲ ಸೂರ್ಯಕಾಂತಿಯಲ್ಲಿ ತಳಿ ಇತ್ತು ಒಂದು ಮಾಡರ್ನ್ ಅಂತ.
0: ಹೌದು ಸರ್.
1: ಈಗ ಅದು ಒಳ್ಳೆ ರೈತರ ಅಭಿಪ್ರಾಯ ಇತ್ತು ಮಾಡರ್ನ್ ಬಗ್ಗೆ, ಚೆನ್ನಾಗಿ ತನಿಯಾಗುತ್ತೆ, ಎಣ್ಣೆ ಅಂಶ ಜಾಸ್ತಿ ಇರುತ್ತಂತ. ಈಗ ತಳಿ ಯಾಕೆ ಅಷ್ಟು ಸಿಗ್ತಾ ಇಲ್ಲ, ಬೀಜ ಉತ್ಪಾದನೆ ಇಲ್ಲ ಅಂತೀರ ತಾವು ಹೇಗೆ?
0: ಅದಕ್ಕೆ ಬೀಜ ಉತ್ಪಾದನೆ ಮಾಡಬಹುದು ಸರ್, ಅದಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂಥ ಹೈಬ್ರಿಡ್ ತಳಿಗಳನ್ನು ನಮ್ಮಲ್ಲಿ ಮಾಡಿದ್ದಾರೆ. RSF-H700 ಇರ್ಬೋದು, 1-8-4-7 ಇರ್ಬೋದು, ಈ ತರದ ಎರಡು ತಳಿ ಹೈಬ್ರಿಡ್ ಕೆಲವೊಂದು ಪ್ರದೇಶದಲ್ಲಿ ಬಹಳಷ್ಟು ಎಕರೆಗಟ್ಟಲೆ ಅದನ್ನು ಮಾಡ್ತಾ ಇದ್ರು ಬೀಜೋತ್ಪಾದನೆ. ಆ ಹೈಬ್ರಿಡ್
1: RSF-H ನಿಮ್ಮ ಒಂದು ಸಂಶೋಧನಾ ಕೇಂದ್ರ ಬಿಡುಗಡೆ ಆದಂತದ್ದು ಒಳ್ಳೆ ಅಭಿಪ್ರಾಯ ಇದೆ ರೈತರದು, ಚೆನ್ನಾಗಿ ಬರುತ್ತೆ ಇಳುವರಿ ಅಂತಕ್ಕಂಥದ್ದು.
0: ಒಂದೇ ಊರಲ್ಲಿ ಈಗ ನಾವು ಎಷ್ಟೋ ಕಡೆ ನೋಡಿರ್ತೀವಿ, ಇಲ್ಲಿ ಮಳೆ ಆಗಿರುತ್ತೆ, ಪಕ್ಕದಲ್ಲಿ 1 ಕಿಲೋಮೀಟರ್ ದಾಟಿದ್ರೆ ಮಳೆ ಆಗಿರಲ್ಲ. ಹೂ ಆಡೋ ಟೈಮಲ್ಲಿ ಮಳೆ ಬರಬಾರ್ದು ಸರ್, ಅದು ಒಂದೇ. ಅದು ಉಳಿದಿದ್ದೆಲ್ಲವನ್ನು ಅವ್ರು ನಿಭಾಯಿಸಬಹುದು, ಅದಕ್ಕೆ ಕೀಟ ಬರಲಿ ರೋಗ ಬರಲಿ ಅಷ್ಟೇನು ಬರಲ್ಲ ಅದರಲ್ಲಿ, ಅದನ್ನು ನಾವು ಮ್ಯಾನೇಜ್ಮೆಂಟ್ ಮಾಡಿ ಕಂಟ್ರೋಲ್ ಮಾಡಬಹುದು. ಸೂರ್ಯಕಾಂತಿ ಬಿತ್ತನೆ ಮಾಡೋರು ಮಾತ್ರ ಇದೊಂದು
1: ಗಮನದಲ್ಲಿ ಇಡಬೇಕು. ಅಂದ್ರೆ ಮಳೆ ಹೇಳಕ್ಕಾಗೋದಿಲ್ಲ ಯಾವ ಹೊತ್ತು ಬರುತ್ತೋ, ಅದು ಹಂಗಾಗಿಬಿಟ್ಟಿದೆ ಈಗ ಮಳೆ. ಯೂಶುವಲಿ ನಿಮ್ಮ ಇದ್ರ ಪ್ರಕಾರ ಜುಲೈನಲ್ಲಿ ಬಿತ್ತನೆ ಮಾಡ್ರಿ, ಆಗಸ್ಟ್ನಲ್ಲಿ ಬಿತ್ತನೆ ಮಾಡಿ ಸೂರ್ಯಕಾಂತಿಯನ್ನು ಹೇಳ್ತಾರೆ. ಆದರೆ ರೈತರು ಮಳೆ ಬೇಗ ಮಳೆ ಬಂತಂದ್ರೆ ಮೇದಲ್ಲಿ ಮೇ ಎಂಡಿಗೆ June 1st ಬಿತ್ತನೆ ಮಾಡ್ತಾರೆ, ಚೆನ್ನಾಗಿ ಮಳೆ ಆತಂದ್ರೆ ಮತ್ತೆ ಎರಡನೇ ಬೆಳೆ ತಕ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ
0: ನಮಗೆ. ಕೆನಾಲ್ ನೀರು ಬರುತ್ತೆ.
1: ಹೌದು. ಈಗ ಮೇಡಮ್ ಇನ್ನೊಂದು ವಿಚಾರ ಏನಂತಂದ್ರೆ, ತಾವು ಹೇಳಿದ್ರಿ ಬೀಜಗಳಲ್ಲಿ ಹಲವಾರು ವರ್ಗಗಳು ಬರ್ತವೆ ಅಂತ, ಏನು ಬೇರೆ ಬೇರೆ ವರ್ಗದ ಬೀಜಗಳು ಅಂದ್ರೆ ಏನು, ಯಾವ್ಯಾವ ವರ್ಗಗಳು ಬರ್ತವೆ ಬೀಜದಲ್ಲಿ?
0: ಮೊದಲಿಗೆ ಬರ್ತಕ್ಕಂಥದ್ದು ಕೋಶ ಬೀಜ ಅಂತ ಹೇಳಿ ಸರ್, ಅದನ್ನ ತಳಿವರ್ಧಕರೇ ಮಾಡಿರ್ತಾರೆ. ಹೊಸ ತಳಿಯನ್ನು ಏನಾದರೂ ಕಂಡುಹಿಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅವರು ಕಂಟ್ರೋಲ್ ಕಂಡೀಷನಲ್ಲಿ ಬೆಳೆದ್ಬಿಟ್ಟು ಅದರ ಗುಣಮಟ್ಟವನ್ನು 100-100 ತಳಿ ಶುದ್ಧತೆ ಇರ್ಬೋದು, ಅದರ ಮೊಳಕೆ ಪ್ರಮಾಣ ಇರ್ಬೋದು, ಅದರಲ್ಲಿರ್ತಕ್ಕಂಥ ಒಳ್ಳೆ ಅಂಶಗಳು, ರೋಗ ನಿರೋಧಕ ಅಂಶ ಇರ್ಬೋದು, ಕೀಟ ನಿರೋಧಕ ಇರ್ಬೋದು, ಯಾವುದೇ ಇರಲಿ, ಮುಖ್ಯವಾಗಿ ತಳಿ ಶುದ್ಧತೆಯನ್ನು ಎಲ್ಲ ಮೇಂಟೈನ್ ಮಾಡಿರ್ತಾರೆ ಸರ್ 100-100. ನಂತರ ಬರ್ತಕ್ಕಂಥದ್ದು ತಳಿವರ್ಧಕ ಬೀಜಗಳು ಅಂತೇಳಿ, ಅದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಳಿವರ್ಧಕರು ಮಾನಿಟರಿಂಗ್ ಕಮಿಟಿಯನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ಸಹ ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಮುಂದೆ ಬರ್ತಕ್ಕಂಥ ವರ್ಗದ ಬೀಜಗಳಿಗೆ ಮಾಡಿಕೊಡ್ತಾರೆ, ಬೀಜೋತ್ಪಾದನೆ ಮಾಡಿಕೊಡ್ತಾರೆ. ಈ ತಳಿವರ್ಧಕದಲ್ಲಿ ಅದರಲ್ಲೂ ಸಹ 100-100 ತಳಿ ಶುದ್ಧತೆಯನ್ನು ಕಾಪಾಡ್ಕೋತಾರೆ, ಭೌತಿಕ ಶುದ್ಧತೆಯೂ ಸಹ 100-100 ಇರುತ್ತೆ.
1: 100-100 ಇರುತ್ತಲ್ಲೇ
0: ಇರುತ್ತೆ ಸರ್. ಆಮೇಲೆ ನಂತರ ಬರ್ತಕ್ಕಂಥದ್ದು ಈಗ ಫೌಂಡೇಶನ್ ಬೀಜ ಅಂತ ಹೇಳಿಬಿಟ್ಟು ಮೂಲ ಬೀಜ ಅಂಥೇಳಿ, ಆ ಮೂಲ ಬೀಜದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ತಳಿ ಶುದ್ಧತೆ, 99% ಬರುತ್ತೆ ಸರ್. ಅದನ್ನು ಸಹ ನಾವು ಬೀಜೋತ್ಪಾದನೆ ಮಾಡೋ ಟೈಮಲ್ಲಿ ಕೆಲವೊಂದು ಅನ್ಯ ಗಿಡಗಳನ್ನ ನಾವು ತೆಗೆದುಹಾಕ್ಬೇಕಾಗತ್ತೆ, ಬೇರೆ ಬೇರೆ ತಳಿಗಳ ಬೀಜಗಳಿದ್ರೆ ಗಿಡಗಳಿದ್ರೆ ತೆಗೆದುಹಾಕ್ಬೇಕಾಗತ್ತೆ. ಅತಿ ಎತ್ತರವಾಗಿರ್ತಕ್ಕಂಥ, ಅತಿ ಗಿಡನಾಗಿರ್ತಕ್ಕಂಥ, ರೋಗ ಬಂದಿರತಕ್ಕಂಥ ಕೆಲವೊಂದು ಗಿಡಗಳನ್ನ ನಾವು ತೆಗೆದು ಅದರಲ್ಲೂ ಸಹ ನಾವು ತಳಿ ಶುದ್ಧತೆಯನ್ನು ಮೇಂಟೈನ್ ಮಾಡಬೇಕಾಗತ್ತೆ ಸರ್. ನಂತರ ಬರ್ತಕ್ಕಂಥದ್ದು ಪ್ರಮಾಣಿತ ಬೀಜ,
1: ಸರ್ಟಿಫೈಡ್ ಸೀಡ್, ಫೌಂಡೇಶನ್ ಬೀಜದಿಂದ
0: ಪ್ರಮಾಣಿತ ಬೀಜ ಬರುತ್ತೆ. ನೆಕ್ಸ್ಟ್ ಆ ಬೀಜಗಳನ್ನ ಉಪಯೋಗಿಸಿ ಪ್ರಮಾಣಿತ ಬೀಜಗಳನ್ನ ಬೀಜೋತ್ಪಾದನೆ ಮಾಡ್ತೀವಿ. ಅದರಲ್ಲಿ 98% ತಳಿ ಶುದ್ಧತೆ, ಭೌತಿಕ ಶುದ್ಧತೆ 98% ಇರುತ್ತೆ. ಕೆಲವೊಂದು ಬೆಳೆಗಳಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಭೌತಿಕ ಶುದ್ಧತೆ, ಶೇಂಗಾ ಇರ್ಬೋದು, ಕೆಲವೊಂದು ಈ ಥರದ ಬೆಳೆಗಳಲ್ಲಿ ಭೌತಿಕ ಶುದ್ಧತೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಮುಖ್ಯವಾಗಿ ತಳಿವರ್ಧಕ ಬೀಜಗಳನ್ನು ಮೂಲ ಬೀಜೋತ್ಪಾದನೆಗೆ ಬಳಸ್ತಾರೆ. ಮೂಲ ಬೀಜೋತ್ಪಾದನೆ ಮೂಲ ಬೀಜಗಳನ್ನು ಪ್ರಮಾಣಿತ ಬೀಜೋತ್ಪಾದನೆಗೆ ಬಳಸ್ತಾರೆ. ನಂತರ ಬರ್ತಕ್ಕಂಥದ್ದು ಟಿ ಎಲ್ ಬೀಜಗಳು ಅಂತ ಹೇಳ್ತೀವಿ, ಟ್ರೂತ್ಫುಲಿ ಲೇಬಲ್ಡ್ ಸೀಡ್ಸ್ ಅಂತ, ನಂಬಿಕೆಯ ಬೀಜಗಳು ಅಂತ ಹೇಳ್ತೀವಿ ನಾವು. ಅದು ಅದು ಸಹ ಪ್ರಮಾಣಿತ ಬೀಜದಷ್ಟೇ ಇರುತ್ತೆ, ಆದರೆ ಸರ್ಟಿಫೈ ಆಗಿರಲ್ಲ,
1: ಸರ್
0: ಪ್ರಮಾಣೀಕರಣಗೊಂಡಿರಲ್ಲ, ಬಟ್ ಅದರಷ್ಟೇ ಗುಣಮಟ್ಟಗಳನ್ನ ಅದು ಹೊಂದಿರುತ್ತೆ. ತಳಿ ಶುದ್ಧತೆ ಇರ್ಬೋದು, ಇನ್ನು ಮುಖ್ಯವಾಗಿ ತೇವಾಂಶ ಗುಣಮಟ್ಟದಲ್ಲಿ ನಾವು ಮುಖ್ಯವಾಗಿ ಕಾಪಾಡ್ಕೋಬೇಕಾಗಿರ್ತಕ್ಕಂಥದ್ದು ಬೀಜದಲ್ಲಿ ತೇವಾಂಶ. ಈ ಏಕದಳ ಧಾನ್ಯಗಳಿಗೆ 10-12 ಸರ್. ಈಗ ಜೋಳ ಇರ್ಬೋದು,
1: ಜೋಳ ಸಜ್ಜೆ ಇರ್ಬೋದು.

0: ಹೊಸ ಹೊಸ ತಳಿಗಳನ್ನ ಏನಾದ್ರು
1: ದೊಡ್ಡ ಗಾತ್ರದ ಕಾಳುಗಳನ್ನ ಸಾನಿಗೆಗೆ ಹಾಕಿ
0: ಮೊದಲೇ ಈಗೆಲ್ಲ ಕಟಾವ್ ಮಾಡಿ ಇಟ್ಕೊಂಡಿರ್ತಾರೆ ಸರ್. ಕಟಾವ್ಗಿಂತ ಮುಂಚೆನೆ ಒಳ್ಳೊಳ್ಳೆ ಸದೃಢವಾಗಿರ್ತಕ್ಕಂಥ ಗಿಡಗಳನ್ನ
1: ಆಯ್ಕೆ ಮಾಡಿಕೊಂಡು
0: ಅದರಲ್ಲಿ ಅವಷ್ಟೇ ಗಿಡಗಳನ್ನ ಕಟಾವ್
1: ಮಾಡಿಕೊಂಡು
0: ರಾಶಿ ಮಾಡಿಕೊಂಡು ಅದರಲ್ಲೇ ಮತ್ತೆ ದೊಡ್ಡ ದೊಡ್ಡ ಕಾಳು ಗಾತ್ರದ ಬೀಜಗಳನ್ನ ಆಯ್ಕೆ ಮಾಡಿ ಇಟ್ಕೊಳ್ಳೋದ್ರಿಂದ ಇದು ಎಲ್ಲಾ ಬೆಳೆಗಳು ಸಂಕರ್ಣ ಇಲ್ಲದೆ ಇರತಕ್ಕಂಥ ನೇರ ತಳಿಗಳಿಗೆ ಅಂಥ ತಳಿಗಳನ್ನ ಅವರು ತಳಿಗಳ ಬೀಜಗಳನ್ನ ಈ ರೀತಿ ಕಾಪಾಡ್ಕೊಂಡು ಬಂದು ಮುಂದೆ ಬಿತ್ತನೆ ಮಾಡುವಾಗ ಮೊಳಕೆ ಪರೀಕ್ಷೆಯನ್ನು ಅದರ ಗುಣಮಟ್ಟವನ್ನು ಕಂಡುಕೊಂಡು ಮಣ್ಣಿಂದನೂ ಸಹ ರೋಗಗಳು ಬರ್ತಿರ್ತವೆ. ಬಿತ್ತನೆಗೆ ಮುಂಚೆ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಿ, ದ್ವಿದಳ ಧಾನ್ಯಗಳಿದ್ರೆ ರೈಸೋಬಿಯಂ ಅದರ ಜೊತೆಗೆ ರೈಸೋಬಿಯಂ ಸಹ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ, ಇನ್ನು ಏಕದಳ ಧಾನ್ಯಗಳಿದ್ರೆ ಅಜೋಸ್ಪೈರಮ್ ಅಂತ ಒಂದು ಅಣುಜೀವಿ ಗೊಬ್ಬರ ಸಿಗುತ್ತೆ ಅದರಿಂದನೂ ಲೇಪನ ಮಾಡಿ ಬಿತ್ತೋದ್ರಿಂದ ಅವರಿಗೆ ಒಳ್ಳೆ ಸಸಿಗಳ ಸಂಖ್ಯೆ ಕಾಪಾಡ್ಕೋಬಹುದು ಅವರು.
1: ಈಗ ರೈತರು ನೇರ ತಳಿಗಳಂತೇಳಿ ಬರ್ತವೆ. ನೇರ ತಳಿ ಅಂತಂದ್ರೆ ಹೆಸರು ಇರ್ಬೋದು, ಕಡಲೆ ಇರ್ಬೋದು, ತೊಗರಿ ಇರ್ಬೋದು, ಇವು ನೇರ ತಳಿಗಳು ಬರ್ತವೆ. ಒಳ್ಳೆ ರೀತಿಯಿಂದ ಬೆಳೆಯನ್ನು ಬೆಳೆದಿರ್ತಾರೆ, ಉತ್ತಮ ಒಂದು ಇಳುವರಿ ಬಂದಿರ್ತವೆ, ಚೆನ್ನಾಗಿ ಗುಣಮಟ್ಟವೂ ಚೆನ್ನಾಗಿರುತ್ತೆ. ಇವೆಲ್ಲ ಒಂದು ಬೀಜಗಳು ರಾಶಿ ಮಾಡಿದ್ದು ಇವರು ರೈತರು ಮುಂದೆ ಇದನ್ನು ಟ್ರುತ್ಫುಲ್ ಲೆವೆಲ್ ಅಂತೇಳಿ ಒಳ್ಳೆ ಬೀಜಗಳನ್ನು ಸಂಗ್ರಹಿಸಿ ಅದರಲ್ಲೆಲ್ಲ ಮಾಡಿ ಮಾರಾಟ ಮಾಡ್ಕೋಬೋದು ರೈತರು? ಹೇಗೆ ಫುಲ್ ಲೆವೆಲ್ ನಂಬಿಕೆ
0: ಮಾಡಬಹುದು ಸರ್?
1: ಮಾಡಬಹುದು,
0: ಮಾಡಬಹುದು. ಮುಂಚಿಂದ ಅದನ್ನ ಮಾಡ್ಕೊಂಡೇ ಬಂದಿದ್ದಾರೆ ಸರ್.
1: ಮೊದಲೆಲ್ಲ
0: ಎಕ್ಸ್ಚೇಂಜ್
1: ಮಾಡ್ಕೋತಾ
0: ಇದ್ರು. ಇವ್ರದ್ದು ಹೊಲದಲ್ಲಿ ಯಾವ್ದಾದ್ರು ಬೆಳೆ ಚೆನ್ನಾಗಿ ಬಂದಿತ್ತು ಅಂತಂದ್ರೆ ಅದನ್ನ ಹಬ್ಬ ಹರಿದಿನಗಳಲ್ಲಿ ಅದನ್ನ ಪರೀಕ್ಷೆ ತರ ಮಾಡ್ತೀವಿ. ಮೊನ್ನೆ ಯುಗಾದಿ ಹಬ್ಬದಲ್ಲೂ ಸಹ ಕೆಲವೊಂದಿಷ್ಟು ಇನ್ನೂ ಅದು ಸಂಪ್ರದಾಯ ರೂಢಿಯಲ್ಲೇ ಇದೆ. ಅವ್ರವ್ರು ಬೆಳೆದಿರ್ತಕ್ಕಂಥ ಕಟಾವು ಮಾಡಿರ್ತಕ್ಕಂಥ ಬೆಳೆಗಳನ್ನ ಆ ಹಬ್ಬದ ದಿನದಲ್ಲಿ ಹಾಕಿಬಿಟ್ಟು ಇನ್ನು ನೀರಿನಲ್ಲಿ ಹಾಕಿ ಮೇಲೆ ತೇಲಿ ಬಂತಂದ್ರೆ ಅವು ಚೆನ್ನಾಗಿರಲ್ಲ, ಜೊಳ್ಳು ಕಾಳುಗಳು ಅಂತೇಳಿ ಕೆಳಗೆ ಸೆಟ್ಲ್ ಆಯಿತು ಅಂತಂದ್ರೆ ಅವು ಗಟ್ಟಿ ಕಾಳುಗಳು ಅಂತ ಹೇಳಿಬಿಟ್ಟು ಅದು ಪರೀಕ್ಷೆನ ಅವರು ನಂಬ್ಕೊಳ್ಳದೆ ಮೊಳಕೆ ಪರೀಕ್ಷೆನ ಮಾಡೋದು ಒಳ್ಳೇದು. ಈ ಮೊಳಕೆ ಪರೀಕ್ಷೆನ ಅವರು ಬಟ್ಟೆ ಚೀಲ ತಗೊಂಡ್ಬಿಟ್ಟಾದ್ರೂ ಪರೀಕ್ಷೆ ಮಾಡಬಹುದು. ಗೋಣಿ ಚೀಲ ಇರ್ಬೋದು, ಅವ್ರದ್ದೇನಾದ್ರು ಬಟ್ಟೆ ಇಲ್ಲ, ಯಾವ್ದಾದ್ರು ನ್ಯೂಸ್ ಪೇಪರ್ ಮಡಿನಲ್ಲಿ ಓಡದಿರ್ತಕ್ಕಂಥ ಬಕೆಟ್ ಇರ್ಬೋದು, ಅವ್ರದ್ದೇನಾದ್ರೂ ಪ್ಲಾಸ್ಟಿಕ್ ಡಬ್ಬಿ ಇರ್ಬೋದು, ಅದರಲ್ಲೂ ಸಹ ಅವ್ರು ಮಾಡ್ಬೋದು.
1: ಈಗ ಬೀಜದ್ದು ಮಹತ್ವ ಭಾಳ ಇದೆ ಕೃಷಿ ಒಳಗೆ. ರೈತರು ಮುಂಗಾರು ಪ್ರಾರಂಭವಾಯಿತು ಅಥವಾ ಹಿಂಗಾರು ಪ್ರಾರಂಭವಾಗುವಾಗ ಮುಂಚೆನೇ ಬೀಜವನ್ನು ಸಿದ್ಧತೆ ಮಾಡ್ಕೊಂಡು ಇಟ್ಕೋಬೇಕಂತೀರ, ಅಥವಾ ಹೇಗೆ ಈಗ ಭಾಳಷ್ಟು ಬೀಜ ಸಿಗೋದಿಲ್ಲ ಮಾರುಕಟ್ಟೆಯಲ್ಲಿ ಅಂತಿರ್ತಾರೆ, ಒಮ್ಮೆ ಮಾರುಕಟ್ಟೆಯಲ್ಲಿ ಕೊರತೆ ಆಗುವ ಸಾಧ್ಯತೆಗಳು ಇರ್ತಾವೆ, ಒಮ್ಮೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಇಲ್ಲಿ ಬೀಜವನ್ನು ರೈತರು ಎಷ್ಟು ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡ್ಕೊಂತಿರ್ತಾವೆ? ಬೀಜ ಖರೀದಿ ಇರ್ಬೋದು, ಬೀಜ ಸಂಗ್ರಹಣೆ ಇರ್ಬೋದು, ಎಷ್ಟು ಅಡ್ವಾನ್ಸ್ ಆಗಿ ಮಾಡಿಟ್ಕೋಬೇಕು?
0: ಯಾವ್ಯಾವ ಬೆಳೆಗಳನ್ನ ಅವರು ಯಾವಾಗ ಬಿತ್ತಬೇಕು ಅನ್ಕೋತಾರೆ ಸರ್? ಕೆಲವೊಂದು ಬೆಳೆಗಳನ್ನ ಜೂನಿಂದ ಶುರು ಮಾಡ್ತಾರೆ, ಜೂನಿಂದ ಪ್ರಾರಂಭ ಆಗುತ್ತೆ. ಒಳ್ಳೆ ಸಮಯ ಸರ್ ಆಕ್ಚುಲಿ. ಹಿಂಗಾರು ಹಂಗಾಮಿನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳು ಅಥವಾ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಮತ್ತೆ ಮುಂಗಾರಿಗೆ ಬೆಳಿಬೇಕು ಅಂತಂದ್ರೆ ಅವ್ರು ಕಟಾವ್ ಆದ ತಕ್ಷಣ ಕಟಾವ್ಗಿಂತ ಮುಂಚೆಯಿಂದಾನೆ ಪ್ಲಾನ್ ಮಾಡ್ಕೋಬೇಕು ಸರ್. ಇದನ್ನ ನಾವು ಮುಂದೆ ಇದನ್ನೇ ಬೆಳಿಬೇಕಾ ಬೆಳಿಬಾರ್ದ, ಬೆಳೆನ ನಾವು ಚೇಂಜ್ ಮಾಡ್ತಾ ಇದೀವಿ. ಈಗ ಇನ್ನೊಂದು ಹೇಳ್ಬೇಕಂತ ಮಾಡಿದ್ದೀವಿ ಸರ್, ಬೆಳೆ ಪರಿವರ್ತನೆ ಮತ್ತು ತಳಿ ಬದಲಾವಣೆ, ಇವೆರಡು ಅಂಶಗಳನ್ನ ಅವ್ರ ಗಮನದಲ್ಲಿ ಇಟ್ಕೋಬೇಕು. ಇದೇ ಬೆಳೆನ ಈಗ ತೊಗರಿ ಅನೇಕ ಕಡೆ ತೊಗರಿ ಬೆಳೆದ ಆದ ತಕ್ಷಣ ತೊಗರಿನೇ ಬೆಳೀತಾ ಇದೆ. ಆ ಮಣ್ಣಿನಲ್ಲಿರ್ತಕ್ಕಂಥ
1: ರೋಗಾಣುಗಳು
0: ಮತ್ತೆ ಬೆಳೆಗೆ ಬರ್ತವೆ. ನಾವು ಅಲ್ಲಿಂದನೇ ನಮ್ದು ಪ್ರಾರಂಭ. ಈ ಒಂದು ಬೆಳೆ ನಾವು ಕಟಾವು ಮಾಡಿದ್ಮೇಲೆ ಮುಂದಿನ ಬೆಳೆನ ನಾವು ಮುಂದಿನ ವರ್ಷ ಮುಂಗಾರು ಹಂಗಾಮಿಗೆ ಇದೇ ಬೆಳೆನ ನಾವು ಬೆಳೀತಾ ಇದೀವ, ಅದನ್ನ ಭೂಮಿನೂ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು. ನಾವು ಇದೇ ಬೀಜದ ಬೆಳೆಗಳನ್ನ ನಾವು ಮೂರರಿಂದ ನಾಲ್ಕು ವರ್ಷ, ನಾನು ಮೊದಲೇ ಹೇಳಿದೆ ಸರ್, ನೇರ ತಳಿಗಳನ್ನ ನಾವು ಮೂರರಿಂದ ನಾಲ್ಕು ವರ್ಷ ಯಾವುದೇ ಇಳುವರಿನಲ್ಲಿ ಬದಲಾವಣೆ ಆಗದೆ ನಾವು ಅದನ್ನ ಬೆಳೆಸ್ಕೋಬಹುದು, ಉಪಯೋಗಿಸ್ಕೋಬಹುದು. ಈ ರೀತಿ ಒಂದು ಇದೇ ಬೆಳೆನ ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನೋದಾದ್ರೆ ಆ ತಳಿಯ ಬೀಜಗಳನ್ನ ಅವರು ಕಟಾವ್ಗಿಂತ ಮುಂಚೆನೆ ಯೋಚನೆ ಮಾಡಿಟ್ಕೊಂಡು ಅದರಲ್ಲಿ ಸೂಕ್ತವಾಗಿರ್ತಕ್ಕಂಥ ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ಬೀಜವನ್ನು ತೆಗೆದಿಟ್ಕೊಂಡು ಅದನ್ನ ಬೀಜೋಪಚಾರ ಮಾಡಿ ಮುಂದಿನ ಹಂಗಾಮಿನಲ್ಲಿ ಅವರು ಬಳಸಬಹುದು ಸರ್.
1: ಈಗ ಕೊನೆಯದಾಗಿ ಡಾಕ್ಟರ್ ಶಕುಂತಲರು ಉತ್ತಮ ಬೀಜದ ಉಪಯುಕ್ತತೆ ಬಗ್ಗೆ ಹೇಳ್ಬಿಡಿ, ಮತ್ತು ಜೊತೆಗೆ ನಾವೆಲ್ಲ ಮಾತಾಡ್ತಿರ್ತೀವಿ ಬೀಜ ಬಂಗಾರ, ಬಂಗಾರ ಇದ್ದಂಗ್ರಿ ಬೀಜ ಅಂತೇಳಿ.
0: ಹೌದು ಸರ್,
1: ಬಂಗಾರಕ್ಕಿಂತಲೂ ಜಾಸ್ತಿನೇ ಅಂತ ಹೇಳ್ಬೋದು ಬೀಜಕ್ಕೆ.
0: ಬೀಜದ ಒಂದು ಪ್ರಾಮುಖ್ಯತೆ ಜೊತೆಗೆ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ ಸರ್, ಬೀಜ ಒಂದು ಬಂಗಾರದ ತರ ಹೇಳುದು
1: ಬಂಗಾರಕ್ಕಿಂತಲೂ ಮೇಲೆ,
0: ಬಂಗಾರಕ್ಕಿಂತಲೂ ಮೇಲೆ. ನಾವು ಎಷ್ಟೋ ಸಾರಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಜೂಟ್ ಇರ್ಬೋದು, ಟೀ ಇರ್ಬೋದು, ಅದನ್ನ ನಾವು ಕರೆನ್ಸಿ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ. ದೇಶದ ಕರೆನ್ಸಿ ರೂಪದಲ್ಲಿ ನಾವು ಎಷ್ಟು ಮಟ್ಟಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ಎಷ್ಟು ಕ್ವಾಲಿಟಿ ನಾವು ಬೆಳೆಸ್ತಾ ಇದೀವಿ. ಆಮೇಲೆ ಶೇಕಡ 80% ನಾವು ನಮ್ದು ವ್ಯವಸಾಯ ಪ್ರಧಾನವಾಗಿರ್ತಕ್ಕಂಥ ದೇಶ, ಇದರಲ್ಲೇ ನಾವು ಆದಾಯವನ್ನು ನಾವು ಕಂಡ್ಕೋಬೇಕಾಗಿದೆ.
1: ಯಾವ ರೈತನ ಮನೆಯಲ್ಲಿ ಉತ್ತಮ ಬೀಜ ಇರುತ್ತೆ ಖಂಡಿತ ರೈತ ಒಳ್ಳೆ ಒಂದು ಪ್ರೋಗ್ರೆಸಿವ್ ಫಾರ್ಮರ್ ಆಗಿಬಿಡ್ತಾನೆ, ಅಂತ ಒಳ್ಳೆ ಇಳುವರಿ ಬರುತ್ತೆ ಅವನಿಗೆ, ಒಳ್ಳೆ ಉತ್ಪಾದನೆ ಆಗುತ್ತೆ, ಒಳ್ಳೆ ಲಾಭ ಬರುತ್ತೆ. ಉತ್ತಮ ಬೀಜ ಮನೆಯ ಒಂದು ಬೆಳವಣಿಗೆಯ ಸಂಕೇತ ಅಂತ ಹೇಳ್ಬೋದು ನಾವು.
0: ಹೌದು, ಅದು ಒಂದು ನಮ್ದು ಟ್ರೆಷರ್ ಇದೆ. ಉತ್ತಮ ಬೀಜ ಇದರಿಂದ ಉಪಯೋಗಗಳು ಬಹಳಷ್ಟು ಇದಾವೆ ಸರ್. ಉತ್ತಮ ಗುಣಮಟ್ಟದ ಬೀಜವನ್ನು ನಾವು ಬಳಸೋದ್ರಿಂದ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ, ಕೀಟ ನಿರೋಧಕ ಶಕ್ತಿ ಇರುತ್ತೆ, ಅದು ಬೇಗ ಮಾಗಲಿಕ್ಕೆ ಬರುವಂಥದ್ದು ಶಕ್ತಿ ಇರುತ್ತೆ. ಆಮೇಲೆ ಅದೂ ಅಲ್ಲದೆ ಮುಂಚೆನೇ ಹೇಳಿದೆ ಸರ್, ಅದರಲ್ಲಿ

0: ಕೆಲವೊಂದು ವಿಶೇಷ ಅಂಶಗಳಿರುತ್ತೆ, ಪ್ರೋಟೀನ್ ಜಾಸ್ತಿ ಇರ್ಬೋದು, ಅದರಲ್ಲಿ ಇತ್ತೀಚೆಗೆ ಜಿಂಕ್ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರ್ತಕ್ಕಂಥ ತಳಿಗಳನ್ನು ತರಬೇಕನ್ಕೊಂಡಿದ್ದಾರೆ. ನಮ್ಮ ಒಂದು ಆರೋಗ್ಯಕ್ಕೋಸ್ಕರನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಇಂಥ ಒಂದು ಒಳ್ಳೊಳ್ಳೆ ತಳಿಗಳನ್ನು ನಾವು ಬೆಳೆಸಿ ಮುಂದುವರಿಸಬೇಕು. ಅದರಿಂದ ನಮ್ಮ ಆರೋಗ್ಯನೂ ನಾವು ಕಾಪಾಡ್ಕೋಬಹುದು. ಈ ಉತ್ತಮ ಗುಣಮಟ್ಟದ ಬೀಜಗಳನ್ನ ನಾವು ಬೆಳೆಸೋದ್ರಿಂದ ಮೊಟ್ಟ ಮೊದಲನೇದಾಗಿ ನಾವು ರೋಗ ಕಡಿಮೆ ಆಗುತ್ತೆ, ಎರಡನೇದಾಗಿ ಒಳ್ಳೆ
1: ಖರ್ಚು ಕಡಿಮೆ ಬರುತ್ತೆ ರೈತರಿಗೆ. ಉತ್ತಮ ಬೀಜ ರೈತ ಸಿಕ್ತಪ್ಪ ಅಂತಂದ್ರೆ ಮುಂದೆ ಬೇಸಾಯದ ಖರ್ಚುಗಳು ಕಡಿಮೆ ಬಂದ್ಬಿಡ್ತವೆ, ಎಲ್ಲಾ ಖರ್ಚುಗಳು ಕಡಿಮೆ ಹೋಗಿ
0: ಮೊದಲು ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನೇ ಅವ್ರು ಬೆಳೆಸ್ತಾರೆ, ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದಲ್ದೇ ನಮ್ಗೆ ಎಷ್ಟು ಪ್ರಮಾಣದ ಗಿಡಗಳ ಸಂಖ್ಯೆ ಇರಬೇಕು ಅಂತೀವೋ ಅಷ್ಟು ಗಿಡಗಳನ್ನು ನಾವು ನಮಗೆ ಬರ್ತವೆ
1: ಪ್ರತಿ ಎಕರೆ ಅಷ್ಟು ಬರ್ತಾವೆ.
0: ಕಡಿಮೆ ಮಟ್ಟದ ಗುಣಮಟ್ಟದ ಬೀಜ ಬಳಸಿದ್ರಿ ಅಂತಂದ್ರೆ ಮೊಳಕೆ ಪ್ರಮಾಣ ಬರಲ್ಲ, ಬೀಜಗಳು ಸರಿಯಾಗಿ ಬರಲ್ಲ, ಆಮೇಲೆ ನಾವು ಅದಕ್ಕೆ ಬೀಜೋಪಚಾರ ಮಾಡದೇ ಇದ್ವಿ ಅಂತಂದ್ರೆ ಸಸಿಗಳು ಸಾಯ್ತವೆ. ಈ ಮುಖ್ಯವಾಗಿ ಮೊನ್ನೆ ತೊಗರಿನಲ್ಲಿ ಸಾಕಷ್ಟು ನೋಡಿದ್ವಿ, ಸಸಿಗಳ ಸಂಖ್ಯೆ ಕಾಪಾಡ್ಕೊಳ್ಳಕ್ಕೆ.
1: ಸೂರ್ಯಕಾಂತಿಯಲ್ಲೂ ಅದೇ ತರ ಆಯ್ತು, ಸೂರ್ಯಕಾಂತಿಯಲ್ಲೂ ಮುಂಗಾರು ಹಂಗಾಮಲ್ಲಿ ಅದೇ ತರ ಆಯ್ತು, ಕೆಲವೊಂದು ಮೊಳಕೆ ಸರಿಯಾಗಿ ಬರಲಿಲ್ಲ.
0: ಇಲ್ಲ ಸರ್, ಅದರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಈಗ ಇನ್ನೊಂದು ಮೊಳಕೆ ಆಗ್ಬೇಕು ಅಂತಂದ್ರೆ ನೀರಿನ ಅಂಶ ಚೆನ್ನಾಗಿರ್ಬೇಕು, ಹಸಿ ಸರಿ ಇರ್ಬೇಕು, ಆಮೇಲೆ ಮುಖ್ಯವಾಗಿ ಶಾಖ. ಈಗ ನಾವು ಬಿತ್ತಿ ಬರ್ತೀವಿ ಸರ್, ಹಸಿದ್ದಾಗ ಬಿತ್ತಿರ್ತೀವಿ, ಮರುದಿನನೇ ಮಳೆ ಬಂತು ಅಂದ್ರೆ ಅದು ಉಸಿರುಗಟ್ಟುತ್ತೆ, ಮೇಲ್ಗಡೆ ಬರಲ್ಲ.
1: ಹೌದು,
0: ಅದಾಗ್ಲೇ ಅದು ಮೊಳಕೆ
1: ಶುರು ಮಾಡಿ ಬಂದಿರುತ್ತೆ, ಮೇಲೆ ಬರೋದಿಲ್ಲ,
0: ಅದಕ್ಕೆ ಬೇಕಾಗಿರ್ತಕ್ಕಂಥ ಶಾಖ ಸಿಗಲ್ಲ. ಇವು ಹಸಿ ಇದ್ದಾಗ ಬಿತ್ತಿರ್ತೀವಿ, ಮತ್ತೆ ಮಳೆ ಬಂತು, ಮತ್ತೆ ನೀರು ಬಿಟ್ಟಿವಿ, ಬರಲ್ಲ ಸರ್. ಅದಕ್ಕೆ ಎಷ್ಟು ಸಾಕಷ್ಟು ಹೀಟ್ ಶಾಖ ಬೇಕು ಅಷ್ಟು ಇರಲೇಬೇಕು, 20-25% ಡಿಗ್ರಿ ಸೆಂಟಿಗ್ರೇಡ್ ಇರಲೇಬೇಕು, ಅಷ್ಟು ಇದ್ರೆ ಮಾತ್ರ ಅದು ಮೊಳಕೆ ಬರೋದು, ಮುಂದೆ ಇಲ್ಲಾಂದ್ರೆ ಬರೋಕ್ಕಾಗಲ್ಲ. ಅದಲ್ದೇ ಇದು ಉತ್ತಮ ಗುಣಮಟ್ಟದ ಬೀಜ ನಾವು ಬಳಸೋದ್ರಿಂದ ಒಂದೇ ಸಮಯಕ್ಕೆ ಬೆಳೆ ಮಾಗುತ್ತೆ, ಕಟಾವಿಗೆ ಬರುತ್ತೆ, ಅವಾಗ ಒಟ್ಟಿಗೆ ಎಲ್ಲ ಒಕ್ಕಣೆ ಮಾಡಬಹುದು ನಾವು,
1: ಬೆಳೆ ನೋಡಿ ಚೆನ್ನಾಗಿರುತ್ತೆ, ಒಂದೇ ರೀತಿಯಾಗಿರ್ತದೆ. ಹೌದು,
0: ಆಮೇಲೆ ಬೆರಕೆ ಗಿಡಗಳು ತೆಗೆಯೋದು ತಪ್ಪುತ್ತೆ, ಬೆರಕೆ ಗಿಡಗಳು ಕಡಿಮೆ ಇದ್ದಷ್ಟು ನಮಗೆ ತಳಿ ಶುದ್ಧತೆ ಚೆನ್ನಾಗಿರುತ್ತೆ,
1: ಬೀಜ ಶುದ್ಧತೆ ಬರುತ್ತೆ ಸರ್,
0: ಗುಣಮಟ್ಟ ಇರುತ್ತೆ.
1: ಒಳ್ಳೇದು ಡಾಕ್ಟರ್ ಶಕುಂತಲ ಅವರೇ, ಕೊನೆಯದಾಗಿ ನೀವು ಹೇಳಿದಂತ ವಿಚಾರವನ್ನ ಗಮನಿಸಿದ್ರೆ ರೈತರು ಬೀಜದ ಪ್ರಾಮುಖ್ಯತೆ ಸಾಕಷ್ಟಿದೆ. ಉತ್ತಮ ಬೀಜವನ್ನು ರೈತರು ಯಾರು ಮನೆಯಲ್ಲಿರ್ತವೆ, ಯಾರು ಉತ್ತಮ ಬೀಜವನ್ನು ಸಂಗ್ರಹಣೆ ಮಾಡಿಟ್ಕೊಂಡಿರ್ತಾರೆ ಮತ್ತು ಉತ್ತಮ ಬೀಜವನ್ನು ಖರೀದಿ ಮಾಡ್ತಾರೆ, ಬಿತ್ತನೆ ಮಾಡ್ತಾರೆ ಅಂತವ್ರು ಖಂಡಿತ ಒಳ್ಳೆಯ ಒಂದು ಇಳುವರಿಯನ್ನು ಒಳ್ಳೆಯ ಲಾಭವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ರೈತರು ಗಮನಿಸಬೇಕು, ಬೀಜ ಬಂಗಾರ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ, ಅಷ್ಟೇ ಬಂಗಾರದಷ್ಟೇ ಪ್ರಾಮುಖ್ಯತೆಯನ್ನು ಬೀಜಕ್ಕೆ ಕೊಟ್ಟು ಉತ್ತಮ ಬೀಜಗಳನ್ನು ಆಯ್ಕೆ ಮಾಡಿ ಬಿತ್ತನೆಯನ್ನು ಮಾಡಿದರೆ ಖಂಡಿತ ಒಳ್ಳೆಯ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಕೃಷಿಯಲ್ಲಿ ಉತ್ತಮ ಬೀಜದ ಮಹತ್ವ ಈ ವಿಷಯ ಕುರಿತು ಡಾಕ್ಟರ್ ಎನ್ ಎಂ ಶಕುಂತಲಾ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.
3: ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಇಲಾಖೆ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಬಿರುಗಾಳಿ ಸಹಿತ ಚದುರಿದ ಭಾಗಗಳಲ್ಲಿ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 35-36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 23-24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-76% ಮತ್ತು ಕನಿಷ್ಠ ಆರ್ದ್ರತೆ 42-44% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಲ್ಲಿ ಹಾಗೂ ಇತರೆ ನೀರಾವರಿ ಅನುಕೂಲತೆಗಳು ಇದ್ದಲ್ಲಿ ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮಳೆಯ ಕೊರತೆ ಉಂಟಾದಲ್ಲಿ ಲಘು ನೀರಾವರಿಯನ್ನು ಒದಗಿಸಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಎಡೆಕುಂಟೆ ಹಾಯಿಸಿ ಬೋದು ಮಡಿಗಳನ್ನು ಏರಿಸುವುದು ಉತ್ತಮ. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಿ. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಹೆಸರು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಈ ತಳಿಯನ್ನು ಬಳಸಬಹುದು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗ್ತದೆ. ಬೀಜೋಪಚಾರವನ್ನು ಮಾಡುವಂತಹ ಸಮಯ

0: ದಲ್ಲಿ ರೈಸೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಿ. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಬಿತ್ತನೆಯ ಸಮಯದಲ್ಲಿ ಕೊಡಬೇಕಾಗ್ತದೆ. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ನೀಡಿ. ಹೆಸರು ಬಿತ್ತನೆಯಾದ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡಿ ಮೆಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಿ. ಇನ್ನು ಶೇಂಗಾ ಬೆಳೆಯನ್ನು ಬಿತ್ತುವಂತಹ ರೈತಬಾಂಧವರು ಗಮನಿಸಬೇಕು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ. ಹತ್ತಿಯನ್ನು ಬೆಳೆಯುವಂಥ ರೈತಬಾಂಧವರು ಗಮನಿಸಿ, 72:32:32 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ನೀಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿ ಮಿಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಿ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 4 ಗ್ರಾಂ ಟ್ರೈಕೋಡರ್ಮದಿಂದ ಹಾಗೂ ಜೈವಿಕ ಪೀಡನಾಶಕದಿಂದ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಕುರಿ ಸಾಕಾಣಿಕೆ ಮಾಡುವಂಥ ರೈತ ಬಾಂಧವರು ಗಮನಿಸಬೇಕು. ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿ. ಜಾನುವಾರು ಸಾಕಾಣಿಕೆದಾರರು ಗಂಟಲುಬೇನೆ ರೋಗದಿಂದ ಹೆಚ್ಚಾಗಿ ಜಾನುವಾರುಗಳು ಬಳಲುತ್ತಿದ್ದರೆ ಮುಂಗಾರು ಮಳೆ ಪ್ರಾರಂಭದಲ್ಲಿ ಈ ರೋಗದ ಲಕ್ಷಣಗಳು ಕಂಡುಬರುವುದರಿಂದ ಗಂಟಲುಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಹಾಕಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ. ನಮಸ್ಕಾರ.
1: ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳೋಣ ಪೇಟೆ ಧಾರಣೆ ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ಮಾನ್ವಿಯ ಪೇಟೆ ಧಾರಣೆಯನ್ನು ಕೇಳೋಣ. ಭತ್ತ ಹಳೆ ಸೋನಾ ಮಸೂರಿ ಕನಿಷ್ಠ 2,800 ರೂಪಾಯಿಗಳಿಂದ ಗರಿಷ್ಠ 3,200 ರೂಪಾಯಿಗಳು. ಇನ್ನು ಅಕ್ಕಿ ಇತರೆ ಕನಿಷ್ಠ ಬೆಲೆ 2,580 ರಿಂದ 2,700 ರೂಪಾಯಿಗಳು. ಈಗ ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಸ್ಥಳೀಯ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 2,456 ರೂಪಾಯಿಗಳು. ಕಡಲೆಕಾಳು ಜವಾರಿ ಸ್ಥಳೀಯ 4,569 ಕನಿಷ್ಠ ಹಾಗೂ ಗರಿಷ್ಠ ಬೆಲೆ. ಇನ್ನು ಹತ್ತಿ ಹೈಬ್ರಿಡ್ನ 44 ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 8,300 ರೂಪಾಯಿಗಳು. ಹೆಸರುಕಾಳು ಜವಾರಿ ಸ್ಥಳೀಯ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 4,027 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 5,190 ರೂಪಾಯಿಗಳಿಂದ 6,415 ರೂಪಾಯಿಗಳು. ಬಿಳಿ ಜೋಳ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 3,566 ರೂಪಾಯಿಗಳು. ಜೋಳ ಹೈಬ್ರಿಡ್ 2,569 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,809 ರೂಪಾಯಿಗಳಿಂದ 2,959 ರೂಪಾಯಿಗಳು. ತೊಗರಿ ಕೆಂಪು 6,879 ರೂಪಾಯಿಗಳಿಂದ 7,887 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಲಿಂಗಸ್ಕೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಹೈಬ್ರಿಡ್ ಕನಿಷ್ಠ 2,480 ಹಾಗೂ ಗರಿಷ್ಠ ಬೆಲೆ ಕೂಡ 2,480 ರೂಪಾಯಿಯಾಗಿರುತ್ತದೆ. ತೊಗರಿ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 7,800 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಸಿಂಧನೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಸ್ಥಳೀಯ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 2,430 ರೂಪಾಯಿಗಳು. ಭತ್ತದ ಆರ್ವೆನಾರ್ ಹಳೆಯದು 2,500 ರೂಪಾಯಿಗಳಿಂದ 4,080 ರೂಪಾಯಿಗಳು. ಅಕ್ಕಿ ನುಚ್ಚಕ್ಕಿ 2,100 ರೂಪಾಯಿಗಳು. ಅಕ್ಕಿ ಹಳೆ ಸೋನಾ ಮಸೂರಿ 2,350 ರೂಪಾಯಿಗಳಿಂದ 4,800 ರೂಪಾಯಿಗಳು. ಇದುವರೆಗೆ ಮಾರುಕಟ್ಟೆ ಮಾನ್ವಿ ರಾಯಚೂರು ಹಾಗೂ ಲಿಂಗಸ್ಕೂರು ಮತ್ತು ಸಿಂಧನೂರಿನ ಪೇಟೆ ಧಾರಣೆಯನ್ನು ಕೇಳಿದಿರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:25.
1: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ತಾವರಗೇರ ಗ್ರಾಮದ ಭರಮಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನ ಆಟದ ಪದಗಳನ್ನು ಈಗ ಕೇಳಿ.

ಬಾರಿ ಕೈದಾನೇನ ಅಣ್ಣ ಎದಿ ಒಡೆದು ಹೂವಾರಿ ಕೈದಾನೇನ ಮನಿ ಬಿಟ್ಟ ಮುಂದಕ್ಕೆ ಬಂದೇ ನನ್ನ ಬಿಟ್ಟ ಹೋದಂತನ ಸಿನದೊಳಗೆ ಕಂಡಿರೇನ್ರಿ ಕಾಂತ ನನ್ನ ತುಂಬ ಸಿನದೊಳಗೆ ಕಂಡಿರೇನ್ರಿ ಕಾಂತ ನನ್ನ

ಇದುವರೆಗೆ ಕುಷ್ಟಗಿ ತಾಲೂಕಿನ ತಾವರಗೇರ ಗ್ರಾಮದ ಭರಮಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇನ್ನು ಮುಂದೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ದಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳಂನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ಜಂಟಿ ಘೋಷಣೆಗೆ ಉಭಯ ನಾಯಕರು ಸಹಿ ಹಾಕಿದರು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ದವಾಗಿವೆ ಎಂದು ಹೇಳಿದರು. ಇದೇ ವೇಳೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಶುದ್ದ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ಗಳನ್ನು ಬೆಂಗಳೂರು ಮತ್ತು ಗುರುಗ್ರಾಮ್ ವಿಸ್ತರಿಸಿದೆ. 21ನೇ ಶತಮಾನದ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿರುವ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಹೊಂದಿರುವ ಅಹಮದಾಬಾದ್ ಮತ್ತು ಐಕಾನಿಕ್ ಕ್ರಿಕೆಟ್ ಮೈದಾನಕ್ಕೆ ಹೆಸರುವಾಸಿಯಾದ ಮೆಲ್ಬೋರ್ನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್, ಎರಡೂ ದೇಶಗಳ ಜನರ ಉತ್ಸಾಹ ಮತ್ತು ಚೈತನ್ಯವು ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಮತ್ತು ಭರವಸೆಯನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಶುದ್ದ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಕಳೆದ ವರ್ಷ ಜೂನ್ನಲ್ಲಿ 242 ಗಿಗಾವ್ಯಾಟ್ನಷ್ಟಿದ್ದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ ಇದೀಗ 297 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲು ದಾಖಲಿಸಲಾಗಿದೆ. ಪವನಶಕ್ತಿಯ ಸಾಮರ್ಥ್ಯದಲ್ಲೂ ಗಣನೀಯ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಶುದ್ದ ಇಂಧನ ಪರಿವರ್ತನೆ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂಧನ ವಲಯದಲ್ಲಿ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ. ಮುಂದಿನ ಪೀಳಿಗೆಗೆ ಹಸಿರು, ಸುಸ್ಥಿರ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್ಮಾನ ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್ ಕಾಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕು

0: ಮಕ್ಕಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸುವ ಈ ಮೂರು ಪ್ರಮುಖ ಘಟಕಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಗೆ ಸಂಬಂಧಿಸಿದಂತೆ ಹಣಕಾಸು ಸಚಿವಾಲಯ ಮೂರು ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ ದೇಶೀಯ ವಿದ್ಯುನ್ಮಾನ ಉತ್ಪಾದನೆಯನ್ನು ಉತ್ತೇಜಿಸುವ ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಇಂದು ಕೇರಳಂನ ಕೊಚ್ಚಿಯಲ್ಲಿ ಸಂಪನ್ನವಾಯಿತು. ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣ ದೇವಿ, ಬ್ರಿಕ್ಸ್ ಸದಸ್ಯರು ಮಹಿಳಾ ಅಭಿವೃದ್ಧಿಗೆ ಸಂಬಂಧಿಸಿದ ಅನೇಕ ಕಾಳಜಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದು ಸದಸ್ಯ ರಾಷ್ಟಗಳ ನಡುವೆ ಸಂವಾದ ಬೆಳೆಸುವಲ್ಲಿ ಮತ್ತು ಸಹಕಾರ ಬಲಪಡಿಸುವಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ವೇದಿಕೆಗಳ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ಧಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ಧಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಿತು. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿಂದು ಆಯೋಜಿಸಿತ್ತು. ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಚಿತ್ರವು ಹಳೆಯದಾಗಿದ್ದು ಕಳೆದ ವರ್ಷ ಯೆಮೆನ್ನ ಎಡನ್ ಕರಾವಳಿ ಸಮೀಪ ಸ್ಫೋಟದ ನಂತರ ಕ್ಯಾಮರೂನ್ ಧ್ವಜ ಹೊಂದಿದ್ದ ಎಂವಿ ಫಾಲ್ಕನ್ ಎಲ್ಪಿಜಿ ಟ್ಯಾಂಕರ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದೆ ಎಂದು ಪಿಐಬಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ಧತೆ ಹಾಗೂ ಯೋಧರ ಯುದ್ಧ ಸಿದ್ಧತೆಯ ಪರಿಶೀಲನೆ ನಡೆಸಿದರು. ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪೂಂಚ್ನ ಪ್ರದೇಶಗಳಿಗೆ ಅವರ ಮೊದಲ ಬಾರಿಗೆ ಭೇಟಿ ಇದಾಗಿದೆ. ಈ ವೇಳೆ ಅವರು ಸೇನಾ ಘಟಕಗಳ ಕಾರ್ಯಾಚರಣಾ ಸನ್ನದ್ಧತೆ ಕುರಿತು ಹಿರಿಯ ಸೇನಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:00 ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೊ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45.

ಈಗ ಕೇಳೋಣ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಮಂಜಲ್ ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಇವರ ಧ್ವನಿಯಲ್ಲಿ. ಸಂಗೀತ ಆರ್ ಡಿ ಬರ್ಮನ್, ಸಾಹಿತ್ಯ ಯೋಗೇಶ್.

ಈಗ ಕೇಳಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ ಹಾಗೂ ಅಲಕ ಯಾಜ್ಞಿಕ್ ಮತ್ತು ಅಮಿತ್ ಇವರ ಧ್ವನಿಗಳಲ್ಲಿ, ಸಂಗೀತ ಜತಿನ್ ಲಲಿತ್, ಸಾಹಿತ್ಯ ಸಮೀರ್.

ಆನಂದ್ ಪಕ್ಷಿ ಇವರು ಗೀತ ರಚಿಸಿ ಆರ್ ಡಿ ಬರ್ಮನ್ ಇವರು ಸಂಗೀತ ನಿರ್ದೇಶಿಸಿರುವ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಈಗ ಕೇಳಿ. ಹಾಡಿರುವವರು ಅಮಿತ್ ಕುಮಾರ್.

ಸಾಹಿರ್ ಲುಧ್ವಾನಿಯವರು ಗೀತ ರಚಿಸಿ, ಆರ್ ಡಿ ಬರ್ಮನ್ ಇವರು ಸಂಗೀತ ನಿರ್ದೇಶಿಸಿದ ಜೋಶೀಲಾ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳ್ತಾ ಇದ್ರಿ. ಕೇಳಿ ಬಂದ ಸ್ವರ ಕಿಶೋರ್ ಕುಮಾರ್ ಅವರದಾಗಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸಾಗರ್ ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಇವರ ಯುಗಳ ಸ್ವರಗಳಲ್ಲಿ. ಸಂಗೀತ ಆರ್ ಡಿ ಬರ್ಮನ್, ಸಾಹಿತ್ಯ ಜಾವೇದ್ ಅಖ್ತರ್.

ಈಗ ಕೇಳುತ್ತಿರುವರಿ ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್ ಇವರ ಇವುಗಳ ಸ್ವರಗಳಲ್ಲಿ ಸಡಕ್ ಚಿತ್ರದ ಗೀತೆಯನ್ನ ಸಂಗೀತ ನದೀಮ್ ಶ್ರವಣ್, ಸಾಹಿತ್ಯ ಸಮೀರ್.

ಕಾರ್ಯಕ್ರಮದ ಕೊನೆಯಲ್ಲಿ ಮೂಕದರ್ಕ ಸಿಕಂದರ್ ಚಿತ್ರದ ಗೀತೆಯನ್ನ ಇದುವರೆಗೂ ಕೇಳ್ತಾ ಇದ್ರಿ. ಹಾಡಿದ್ದವರು ಲತಾ ಮಂಗೇಶ್ಕರ್ ಹಾಗೂ ಕ್ಷಮಿಸಿ ಲತಾ ಮಂಗೇಶ್ಕರ್ ಅವರಾಗಿದ್ದರು. ಸಂಗೀತ ಕಲ್ಯಾಣ್ಜಿ ಆನಂದ್ಜಿ ಹಾಗೂ ಸಾಹಿತ್ಯ ಪ್ರಕಾಶ್ ಮೆಹ್ರಾ ಅವರದಾಗಿತ್ತು. ಇಲ್ಲಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯುವುದು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:30. ಈಗ ಜನಪದ ಸಂಗೀತ. ರಾಯಚೂರಿನ ಶ್ರೀ ಅಯ್ಯಲೇಶ್ವರ ಮಹಾದೇವರು ಸುಕ್ಷೇತ್ರ ವಡವಟ್ಟ

ರಾಜ್ಕುಮಾರ್ ಭಾರತಿ ಹಾಗೂ ರತ್ನಮಾಲ ಪ್ರಕಾಶ್ ಇವರ ಧ್ವನಿಯಲ್ಲಿದ್ದ ಕೆಎಸ್ ನಿಸಾರ್ ಅಹಮದ್ ಇವರ ರಚನೆಯನ್ನ ಇದುವರೆಗೂ ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರತ್ನಮಾಲ ಪ್ರಕಾಶ್ ಹಾಗೂ ರಾಜು ಅನಂತಸ್ವಾಮಿ ಇವರ ಧ್ವನಿಗಳಲ್ಲಿ ಮತ್ತೊಂದು ಕೆಎಸ್ ನಿಸಾರ್ ಅಹಮದ್ ಇವರ ರಚನೆ.

ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 9:30. ಈಗ ಬೆಂಗಳೂರು ಕೇಂದ್ರದಿಂದ ನಾಟಕ ಭವತಿ ಭಿಕ್ಷಾಮ್ ದೇಹಿ ಪ್ರಸಾರಗೊಳ್ಳಲಿದೆ.

0: ಕಥಾ ನಾಟಕ
1: ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹಿ.
0: ಇಂದಿನ ಕಥಾನಾಟಕ ಭವತಿ ಭಿಕ್ಷಾಂದೇಹಿ. ಮೂಲ ಕಥೆ ಆನಂದ, ಬಾನುಲಿ ರೂಪ ಎಚ್ ಎಸ್ ಪಾರ್ವತಿ.
1: ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ.
0: ಕೇಳಿ ಕಥಾನಾಟಕ ಭವತಿ ಭಿಕ್ಷಾಂದೇಹಿ.

0: ಅಬ್ಬಬ್ಬಬ್ಬಬ್ಬ, ಏನು ಶಕೆ ಏನು ಶಕೆ! ಸೀತಾ, ಒಂದು ಲೋಟ ನೀರು ಕೊಡ್ತೀಯಾ?
1: ತಂದೆ ರೀ, ಯಾಕ್ರಿ ತುಂಬ ಸುಸ್ತಾಗಿದ್ದೀರಾ? ಆಫೀಸ್ನಲ್ಲಿ ಕೆಲಸ ಜಾಸ್ತಿನಾ?
0: ಕೆಲಸ ಜಾಸ್ತಿ ಅಂತಲ್ಲ, ಹೊರಗಡೆ ತುಂಬ ಬಿಸಿಲು. ನೀರು ಕೊಡು, ಕುಡಿದ್ರೆ ಸರಿ ಹೋಗುತ್ತೆ.
1: ತಗೊಳ್ಳಿ ನೀರು. ಹಾಂ, ತಾಳಿ, ತಣ್ಣಿಗೆ ಒಂದು ಲೋಟ ಪಾನಕನೇ ಮಾಡ್ಕೊಂಡು ತರ್ತೀನಿ.
2: ಭವತಿ ಭಿಕ್ಷಾಂ ದೇಹಿ.
1: ಇವತ್ ಹೋಗ್ಬಾಪ್ಪ.
2: ಭವತಿ ಭಿಕ್ಷಾಂ ದೇಹಿ.
1: ಅಯ್ಯೋ, ಕೈಯಲ್ಲಿ ಕೆಲಸ ಇದೆ, ಒಂದಿನ ಹೋಗು ಅಂದ್ರೆ ಹೋಗ್ಬಾರ್ದೇನೋ?
0: ಸೀತಾ, ಏನ್ ಮಾಡ್ತಿದ್ಯಾ?
1: ಪಾನಕ ಮಾಡ್ತಿದ್ದೀನಿ.
0: ಅದನ್ನ ಅಲ್ಲಿಡು, ಎದ್ದು ಹೋಗಿ ಮೊದ್ಲು ಆ ಹುಡುಗಂಗ ಅನ್ನ ಹಾಕ್ಬಾ, ನಾನೇ ಪಾನಕ ಮಾಡ್ಕೊಳ್ತೀನಿ.
1: ಇಷ್ಟ ಹೊತ್ತಿಗೆ ಅವ್ನು ಹೊರಟೋಗಿರ್ತಾನೋ ಏನೋ?
0: ಹೋಗ್ ನೋಡು, ಮಗ್ಗಲ ಮನೆಗೆ ಹೋಗಿದ್ರೆ ಕರಿ.
1: ಓ, ನಿಂತಿದೇನೋ ಹುಡುಗ ನೀನಿನ್ನು. ತಾಳು, ಅನ್ನ ಹುಳಿ ತರ್ತೀನಿ.
0: ನಿನ್ನ ಹೆಸರೇನಪ್ಪ?
2: ಶಿವು.
1: ತಗೊಳಪ್ಪ. ಏನು ಅಂದ್ರೆ ಪಾನಕ ತಗೊಳ್ಳಿ.
0: ಸೀತಾ.
1: ಏನು ಅಂದ್ರೆ?
0: ಸೀತಾ, ನಿಂಗೆ ಆ ಹುಡುಗನ ಮೇಲೆ ಸಿಟ್ಟು ಬಂತೇನೆ?
1: ಹಾಗೇನೂ ಇಲ್ಲ, ನೀವು ಆಯಾಸ ಪಟ್ಕೊಂಡು ಬಂದಿದ್ರಲ್ಲ, ನಿಮ್ಗೆ ಅಂತ ಪಾನಕ ಮಾಡ್ತಿರುವಾಗ ಅವನ್ ಬಂದ, ಅದಕ್ಕೆ ಹೋಗು ಅಂದೆ ಅಷ್ಟೇ.
0: ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬಾರ್ದು.
1: ಇದೇನ್ರಿ, ನನ್ನ ಹತ್ರನೂ ದಾಕ್ಷಿಣ್ಯನ?
0: ಹಾಗಲ್ಲ, ನಿನ್ನಲ್ಲಿ ತಪ್ಪು ಹುಡುಕ್ತೆ ಅಂತ ಅಂದ್ಕೋಬಾರ್ದಲ್ಲ.
1: ಅದೇನೋ, ನೀವು ನೇರವಾಗಿ ಹೇಳ್ಬಾರ್ದೇನ್ರಿ.
0: ಸೀತಾ, ಇನ್ಮೇಲೆ ಭಿಕ್ಷಾ ಅನ್ನಕ್ಕೆ ಅಂತ ಬಂದ ಹುಡುಗರನ್ನ ಬರೀ ಕೈಲಿ ಕಳಿಸ್ಬೇಡ ಕಣೆ. ಪಾಪ, ಆ ಹುಡುಗರು ಓದಬೇಕು ಅನ್ನೋ ಆಸೆಯಿಂದ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ತಾಯಿ ತಂದೆಗಳನ್ನ ಬಿಟ್ಟು ಯಾವ್ಯಾವುದೋ ಊರಿಂದ ಬಂದಿರ್ತಾರೆ, ಉಡೋಕಿಲ್ಲ ಉಣ್ಣೋಕಿಲ್ಲ ಅನ್ನೋ ಸ್ಥಿತಿಲಿರ್ತಾರೆ. ಅಂಥವ್ರಿಗೆ ನಮ್ಮಂಥವ್ರೇ ತಾಯಿ ತಂದೆ ಎಲ್ಲ. ಇನ್ಮೇಲೆ ನನಗೋಸ್ಕರನಾದರೂ ಅಂಥ ಬಡಪಾಯಿಗಳನ್ನ ಬರಿಗೈಲಿ ಹೋಗು ಅನ್ಬೇಡ ಸೀತಾ.
1: ತಪ್ಪಾಯ್ತು ಕಣ್ರಿ.
0: ತಪ್ಪು ಅಂತ ಅಲ್ಲ, ಆದರೆ ನಿನಗೂ ನನ್ನ ವಿಚಾರ ಎಲ್ಲ ಗೊತ್ತಲ್ಲ. ಇವತ್ತು ನಾನು ಒಳ್ಳೆ ಕೆಲಸದಲ್ಲಿ ಇರಬಹುದು, ನಾಲ್ಕು ಕಾಸು ಸಂಪಾದಿಸ್ತಿರ್ಬಹುದು, ನಿಮ್ಮ ತಂದೆ ತಾಯಿಗಳ ಗುರುತು ಆಗೋಕ್ಕೆ ಮುಂಚೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ? ಅವರು ನನ್ನ ಪಾಲನ್ ತಂದೆ ತಾಯಿರಾಗಿ ನನಗೆಷ್ಟೋ ವಿಧದಲ್ಲಿ ಸಹಾಯ ಮಾಡಿದ್ರು. ಅವರಿಂದಾಗಿ ನಾನೂ ಒಬ್ಬ ಮನುಷ್ಯ ಆದೆ. ನಾನು ನಿಮ್ಮನೆಗೆ ಮೊದಲು ಬಂದದ್ದು ಭಿಕ್ಷಾನ್ನದ ಹುಡುಗನಾಗೆ. ನಿನಗೂ ಜ್ಞಾಪಕ ಇರಬೇಕಲ್ಲ. ಭವತಿ ಭಿಕ್ಷಾಂ ದೇಹಿ. ಭಿಕ್ಷಾನ್ನ ತಾಯಿ,
1: ಮುಂದೆ ಹೋಗ್ಬಾಪ್ಪ.
0: ಇವತ್ತು ಎಲ್ಲೂ ಅನ್ನ ಸಿಕ್ಕಲಿಲ್ಲ ತಾಯಿ.
3: ಅಯ್ಯೋ, ಇವತ್ತು ಯಾಕೋ ನಮ್ಮನೇನಲ್ಲೂ ಅಡುಗೆ ಎಲ್ಲ ಮುಗ್ದೋಗಿದೆಯಲ್ಲಪ್ಪ. ಮಧ್ಯಾಹ್ನ ಮಾಡಿರೋದ ಅನ್ನ ಸ್ವಲ್ಪ ಮಿಕ್ಕಿರಬಹುದು, ಅದನ್ನೇ ಹಾಕ್ಲೇನಪ್ಪ?
0: ಹಾಕಿಮ್ಮ.
3: ಅಯ್ಯೋ, ಸ್ವಲ್ಪ ಮೆತ್ತಗಿರೋ ಹಾಕಿದ್ಯಲ್ಲಪ್ಪ, ಹಸಿದನ್ನ ಹಾಕಿದ್ರು ಅಂತ ಬೇಜಾರು ಪಟ್ಕೋಬೇಡ. ತಿನ್ನೋಕೆ ಆಗದಿದ್ರೆ ಎಸ್ದು ಬಿಡು.
0: ಹಾಕಿಮ್ಮ, ಭಿಕ್ಷಾ ಅನ್ನದ ಹುಡುಗರು ಅದೆಲ್ಲ ನೋಡೋಕ್ಕಾಗುತ್ತೆಯೇ? ನನಗೆಲ್ಲ ಅಭ್ಯಾಸ ಆಗಿದೆ. ಉಪವಾಸಕ್ಕಿಂತ ವಾಸಿ ಅಲ್ವೇನಮ್ಮ?
3: ಉಪವಾಸ ಯಾಕಪ್ಪ?
0: ಪ್ರತಿದಿನ ಹೊಟ್ಟೆ ತುಂಬುವಷ್ಟು ಅನ್ನ ಸಿಕ್ಬೇಕಲ್ಲಮ್ಮ.
3: ಯಾಕಪ್ಪ, ನಿನಗೆ ತಂದೆ ತಾಯಿ ಯಾರು ಇಲ್ವೇ?
0: ಇದಾರಮ್ಮ, ಹಳ್ಳಿಲಿದ್ದಾರೆ. ತೀರಾ ಬಡತನ, ನನಗೆ ಓದೋ ಹುಚ್ಚು, ಅದಕ್ಕೆ ಪಟ್ಟಣಕ್ಕೆ ಬಂದೆ.
3: ಯಾವ ಕ್ಲಾಸ್ನಲ್ಲಿ ಓದ್ತಿದ್ಯಪ್ಪ?
0: ಎಂಟ್ರೆನ್ಸಿಗೆ ಕಟ್ಬೇಕಮ್ಮ.
3: ಅಯ್ಯೋ ಮಗು, ಹೀಗೆ ಭಿಕ್ಷನ್ನ ಮಾಡಿಕೊಂಡು ಓದೋದು ಕಷ್ಟ ಅಲ್ವೇನಪ್ಪ?
0: ಏನು ಮಾಡೋದಮ್ಮ, ನನಗಾದರೂ ವಾಸಿ. ಜೋಳಿಗೆ ಹಾಕ್ಕೊಂಡು ಹೋದರೆ ಭಿಕ್ಷಾನ್ನದ ಹುಡುಗ ಅಂತ ನಾಲ್ಕು ಜನ ಅನ್ನ ಹಾಕ್ತಾರೆ. ಅದೂ ಮಾಡಲಾರ್ದೆ ಬೀದಿಲಿ ನರಳುತ್ತಾ ಬಿದ್ದಿರೋ ಭಿಕ್ಷುಕರು ಎಷ್ಟು ಜನ ಇದ್ದಾರೆ, ಅವ್ರ ಗತಿ?

0: ಏನೇ ಅದು, ಯಾಕೆ ಸುಮ್ಮನಾಗ್ಬಿಟ್ಟೆ? ಅಪರೂಪಕ್ಕೆ ಏನೋ ಯೋಚನೆ ಮಾಡ್ತಿರೋ ಆಗಿದೆ.
1: ಪಾಪ ರೀ, ಮಾಧುಗೆ ತುಂಬ ಕಷ್ಟ ರೀ. ನಾಲ್ಕು ಮನೆ ಭಿಕ್ಷಾನ್ನ ತಿನ್ಕೊಂಡು ಕಾಲೇಜ್ಗೆ ಹೋಗ್ಬೇಕು, ರಾತ್ರಿ ಹರಳೆಣ್ಣೆ ದೀಪ ಇಟ್ಕೊಂಡು ಓದ್ಬೇಕಂತೆ. ಪಾಪ, ಬಟ್ಟೆ ಪುಸ್ತಕ ಎಲ್ಲ ಹೇಗ್ ಹೊಂದಿಸ್ಕೊಳ್ತಾನೋ.
0: ಆದ್ರೆ ನಾನ್ ತಾನೇ ಏನ್ ಮಾಡ್ಲಿ ಹೇಳು? ನಾನು ನನ್ನ ಕೈಲಾದ ಸಹಾಯನೆಲ್ಲ ಮಾಡ್ತಿದ್ದೀನಿ. ಯಾವುದೋ ಎರಡು ಮೂರು ಪುಸ್ತಕ ಬೇಕಾಗಿದೆ ಅಂತ ತಿಳಿತು, ತೆಗೆಸಿಕೊಟ್ಟೆ. ಒಂದೆರಡು ಬಟ್ಟೆನೂ ಹೊಲಿಸಿದೆ.
1: ಅಲ್ಲ ರೀ, ಅವನು ಓದು ಮುಗಿಯೋವರೆಗೂ ನಮ್ಮಲ್ಲೇ ಇರು ಅಂತ ಹೇಳ್ಬಾರ್ದ?
0: ಅದು ಹೇಳದೆ ಮಾಡಿದ್ದಿ, ಆದ್ರೆ ಅವನು ಒಪ್ಪಲಿಲ್ಲ.
1: ಯಾಕಂತೆ?
0: ಹುಡುಗ ದಾಕ್ಷಿಣ್ಯ ಪರ, ತುಂಬಾ ಅಭಿಮಾನಿ. ನಿಮ್ಮಿಂದ ಈಗಾಗಲೇ ಬೇಕಾದಷ್ಟು ಉಪಕಾರ ಆಗಿದೆ, ಇನ್ನು ಹೆಚ್ಚು ತೊಂದರೆ ಕೊಡ್ಲಾರಿ ಅಂತಾನೆ.
1: ತೊಂದರೆ ಏನಂತೆ, ಮೂರು ಜನಕ್ಕೆ ಅಡುಗೆ ಮಾಡೋಳಿಗೆ ಇನ್ನೊಬ್ಬರಿಗೆ ಅಡುಗೆ ಮಾಡೋದು ಕಷ್ಟನ?
0: ನಿನ್ನ ಧಾರಾಳ ಬುದ್ಧಿ ನನಗೆ ಗೊತ್ತಕಣೆ, ಆದರೆ ಅವನು ಒಪ್ತಾ ಇಲ್ವಲ್ಲ.
1: ಪಾಪ ರೀ, ತಂದೆ ತಾಯಿ ತುಂಬ ಬಡವ್ರಂತೆ.
0: ಹೌದು, ಮೊನ್ನೆ ಊರಿಗೆ ಕಳಿಸ್ಕೊಡು ಅಂತ ಹೇಳಿ ಬಲವಂತವಾಗಿ ಅವನಿಗೆ ಸ್ವಲ್ಪ ಹಣ ಕೊಟ್ಟೆ.
1: ಸರಿ ಬಿಡಿ, ನಮ್ಮ ಕೈಲಾದಷ್ಟು ನಾವು ಮಾಡೋದು, ದೇವ್ರೇ ಆತನನ್ನ ಮುಂದಕ್ಕೆ ತರಬೇಕು.
0: ಶಾರದಾ, ಯಾಕೆ ಸುಮ್ಮನೆ ಹೊರಳಾಡ್ತಿದ್ದಿ? ನಿದ್ದೆ ಬರಲಿಲ್ವಾ?
1: ಇಲ್ಲ ರೀ.
0: ಯಾಕೆ?
1: ನೋಡ್ರಿ, ಎಂಟು ಹತ್ತು ದಿನದಿಂದ ಮಾಧು ಬಂದೇ ಇಲ್ಲ ರೀ.
0: ಎಂಟು ದಿನದಿಂದ ಬಂದಿಲ್ವಾ? ಊರಿಗೇನಾದರೂ ಹೋಗಿದಾನೋ ಏನು?
1: ಪರೀಕ್ಷೆ ಹತ್ರ ಬರ್ತಿದೆ, ತುಂಬ ಓದಬೇಕು ಅಂತಿದ್ದ, ಈಗ ಊರಿಗೆ ಯಾಕೆ ಹೋಗಿರ್ತಾನೆ?
0: ಅದು ನಿಜಾನೇ ಸರಿ, ನಾಳೆ ನಾನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ನೀನು ನಿಶ್ಚಿಂತೆಯಾಗಿ ಮರು.
1: ನಿಮಗೆ ಅವನ ರೂಮ್ ಗೊತ್ತಾ?
0: ಸುಮಾರಾಗಿ ಗೊತ್ತು, ಅವನಿರೋ ರೂಮಿನ ರಸ್ತೆ ಅಂತೂ ಗೊತ್ತು. ಹೋಗಿ ವಿಚಾರಿಸಿದ್ರೆ ತಿಳಿಯುತ್ತೆ.
1: ಅವನ್ನ ಹುಡ್ಕೊಂಡು ನೀವೇ ಹೋಗ್ತೀರಾ?
0: ಹೋದ್ರೇನೆ ತಪ್ಪು?
1: ಹಾಗಲ್ಲ, ಅವನ ಸ್ನೇಹಿತರು ಯಾರನ್ನಾದ್ರೂ ವಿಚಾರಿಸಿದ್ರೆ ಆಗ್ತಿತ್ತೋ ಏನೋ.
0: ಅವನ ಸ್ನೇಹಿತರನ್ನು ಹುಡುಕಿ ಅವ್ರ ಮೂಲಕ ಮಾಧವನ ಬಗ್ಗೆ ವಿಚಾರಿಸೋದಕ್ಕಿಂತ ನಾನೇ ನೇರವಾಗಿ ಹೋಗೋದು ಒಳ್ಳೇದಲ್ವೇನೆ?
1: ರೇ, ನಿಜವಾಗ್ಲೂ ನಿಮ್ಮ ಮನಸ್ಸು ಅಪ್ಪಟ ಚಿನ್ನ ಕಣ್ರಿ.
0: ಅಯ್ಯೋ, ನೀನು ಮಾತ್ರ ಏನು, ಗುರುತು ಪರಿಚಯವಿಲ್ಲದ ಹುಡುಗನಿಗೋಸ್ಕರ ನಿದ್ದೆ ಇಲ್ಲದೇನೆ ಕೊರತಿದೀಯಾ?
1: ಸಾಕು ಸಾಕು, ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು ಏನ್ ಚೆನ್ನ. ರೀ, ಬೆಳಿಗ್ಗೆ ಆದ ಕೂಡ್ಲೆ ಮಾಧುವನ್ ವಿಚಾರಿಸ್ಕೊಂಬಂದ್ರೆ.
0: ಅಪ್ಪಣೆ ಮಹಾರಾಣಿಯವರೇ. ಮಾಧವ, ಮಾಧವ.
2: ಯಾರು?
0: ನಾನು, ನಾನು ನಾಗೇಶ್ ರಾಯ.
2: ಬಂದೆ ಸರ್.
0: ಏನಯ್ಯ ಇದು, ಹೀಗಾಗ್ಬಿಟ್ಟಿದ್ಯಾ?
2: ಎಂಟು ದಿನದಿಂದ ಜ್ವರ ಬರ್ತಿದೆ ಸರ್.
0: ಏನಾಗಿದೆ ಅಂತೆ? ಡಾಕ್ಟ್ರಿಗೆ ತೋರಿಸಿದ್ಯಾ? ಹೊಟ್ಟೆಗೇನಾದರೂ ತಗೊಂಡ್ಯಾ? ಜ್ವರ ಬಂದಿರುವಾಗ ಒಬ್ಬನೇ ಇರ್ತಾರೇನಯ್ಯ?
2: ಇಲ್ಲ ಸರ್, ಇಲ್ಲ ಸರ್. ಕೃಷ್ಣಮೂರ್ತಿ ಅಂತ ನನ್ನ ಸ್ನೇಹಿತ ಇಲ್ಲೇ ಇರ್ತಾನೆ, ಅವ್ರ ಮನೆಯಿಂದಾನೆ ಗಂಜಿ ತಂದ್ಕೊಡ್ತಿದ್ದಾನೆ.
0: ಔಷಧಿ?
2: ಕೃಷ್ಣಮೂರ್ತಿನೇ ಯಾವುದೋ ಕಷಾಯ ತಂದ್ಕೊಟ್ಟ.
0: ಇಂಥ ಸಮಯದಲ್ಲಿ ಅದು ನನಗೆ ಹೇಳಿ ಕಳಿಸ್ಬಾರ್ದೇನಯ್ಯ?
2: ನಿಮ್ಗ್ಯಾಕೆ ಸುಮ್ಮನೆ ತೊಂದರೆ ಅಂತ?
0: ಸುಮ್ಮನೆ ಮಾತಾಡಬೇಡ. ಹೀಗೆ ನೀನು ತೊಂದರೆ ಕೊಡ್ತಿಲ್ವಾ? ಮನೆಯಲ್ಲಿ ಅವಳು ನೀನು ಬರಲಿಲ್ಲ ಅಂತ ನಿದ್ದೇನೂ ಮಾಡದೆ ಕುರಿತಿದ್ದಾಳೆ.
2: ಕ್ಷಮಿಸಿ ಸರ್, ನಾನು.
0: ಸರಿ ಸರಿ, ಗಾಡಿಗೆ ಮೈ ಬಿಡಬೇಡ, ಬೆಚ್ಚಿಗೆ ಹೊತ್ಕೊಂಡು ಮಲ್ಕೋ, ಅಥವಾ ಗಾಡಿ ತರ್ತೀನಿ, ನಮ್ಮನೆಗೆ ಬಂದ್ಬಿಡು.
2: ಬೇಡ ಸರ್, ಬೇಡ ಸರ್, ನಾನು ಇಲ್ಲೇ ಇರ್ತೀನಿ ಸರ್. ಇವತ್ತು ಎಷ್ಟೋ ವಾಸಿ ಸರ್.
0: ನೀನು ತುಂಬ ಮೊಂಡಕಣಯ್ಯ, ಎಂಥ ಜ್ವರನೋ ಏನೋ. ಈಗಂತೂ ಊರಲ್ಲೆಲ್ಲ ಮಲೇರಿಯಾ ಹಬ್ಬಿದೆ. ನಾಳೆ ಡಾಕ್ಟ್ರನ್ನ ಕರ್ಕೊಂಡ್ಬರ್ತೀನಿ, ಗಂಜಿ ಹಾಲು ನಮ್ಮನೆಯಿಂದನೇ ಬರುತ್ತೆ.
2: ಸರ್ ಅಲ್ಲ, ನಿಮ್ಗ್ಯಾಕೆ
0: ಹೆಚ್ಚು ತಲೆಹರಟೆ ಮಾಡಿದೆ? ತೆಪ್ಪಗೆ ಮಲ್ಕೋ.
2: ಅಯ್ಯೋ, ಈ ಭಿಕಾರಿಗೋಸ್ಕರ ಎಷ್ಟು ಒದ್ದಾಡ್ಕೊಳ್ತೀರಿ ಸರ್?
0: ಹೆಚ್ಚು ಮಾತಾಡಬೇಡ ಅಂದ್ರಲ್ಲ, ಸರಿಯಾಗಿ ಔಷಧಿ ತಗೊಂಡಿದ್ರೆ ಇಷ್ಟೊತ್ತಿಗೆ ಜ್ವರ ನಿಂತಿರೋದು. ಹಾಂ, ಮಲ್ಕೋ, ನಾಳೆ ಡಾಕ್ಟ್ರನ್ನ ಕರ್ಕೊಂಡ್ಬರ್ತೀನಿ.
3: ಅಮ್ಮ, ಅಮ್ಮ, ರೇ ರೇ.
4: ಓ ಮಾಧು, ಬಾ ಬಾ.
3: ಇವತ್ತು ನಿನ್ ಪರೀಕ್ಷೆ ರಿಸಲ್ಟ್ ಬರುತ್ತಂತೆ. ಇವ್ರು ಬೆಳಕಿನಿಂದ ಅದೇ ಹೇಳ್ತಾ ಇದ್ರು.
2: ರಾಯರು ಆಫೀಸ್ ಹೊರಟೋದ್ರೇನಮ್ಮ?
3: ಹ್ಮ್, ಯಾಕಪ್ಪ?
2: ಅಮ್ಮ, ನನ್ ರಿಸಲ್ಟ್ ಬಂತಮ್ಮ. ನಿಮ್ ಆಶೀರ್ವಾದದಿಂದ ಎರಡನೇ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದೀನಮ್ಮ. ರಾಯರು ಆಫೀಸ್ಗೆ ಹೋಗೋದ್ರೊಳಗೆ ಬರ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಛೇ, ಆಗ್ಲೇ ಇಲ್ಲ.
3: ರ್ಯಾಂಕ್ ಬಂದಿದೆಯೇನೋ? ತಾಳು ತಾಳು, ದೇವ್ರ ಮನೆಗೆ ಹೋಗಿ ತುಪ್ಪ ದೀಪ ಹಚ್ಚಿಟ್ಬಿಟ್ಟು ಬರ್ತೀನಿ. ನಿಮ್ ರಾಯರ್ ಬರೋ ಹೊತ್ತಿಗೆ ಸಿಹಿ ತಿಂಡಿ ಮಾಡಿರ್ತೀನಿ. ಈಗ ಈ ಸಕ್ಕರೆ ಬಾಯಿಗೆ ಹಾಕ್ಕೊಳ್ಳೋ ಮಗು.
2: ಸಿಹಿ ನಾನ್ ತರ್ಬೇಕು, ನೀವೇ ಮಾಡ್ತೀರಾ?
3: ನಿನಗೆ ರ್ಯಾಂಕ್ ಬಂದಿರೋ ಖುಷಿಗೆ ನಾ ತಾನೇ ಮಾಡ್ಬೇಕು.
2: ನಿಮ್ಮ ಅಭಿಮಾನಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ.
3: ಸಾಕು ಸುಮ್ನಿರ. ಊರಿಗೆ ನಿಮ್ ತಂದೆ ತಾಯಿಗೆ ಕಾಗದ ಬರ್ದೇನಪ್ಪ?
2: ಬರ್ದೆ ಅಮ್ಮ. ಮುಂದಿನ ವರ್ಷದಿಂದ ನನಗೆ ಸ್ಕಾಲರ್ಶಿಪ್ ಬರುತ್ತಮ್ಮ. ರ್ಯಾಂಕ್ ಬಂದಿದೆ ಅನ್ನೋದಕ್ಕಿಂತ ನನಗೆ ಅದೇ ದೊಡ್ಡ ಸಂತೋಷ. ತಿಂಗಳಿಗೆ 20 ರೂಪಾಯಿ ಬರುತ್ತೆ. 10 ರೂಪಾಯಿ ಆದರೂ ಊರಿಗೆ ಕಳಿಸ್ತ್ರೆ ನಮ್ಮ ತಂದೆ ತಾಯಿಗೆ ಎಷ್ಟೋ ಸಹಾಯ ಆಗುತ್ತೆ. ನಾನು ಭಿಕ್ಷಾನ್ನ ಬೇಡದೂ ತಪ್ಪತ್ತೆ.
3: ಒಳ್ಳೇದಪ್ಪ, ಇನ್ನು 3 ವರ್ಷ ಕಷ್ಟಪಟ್ಟು ಓದಿ 1 ಡಿಗ್ರಿ ತಗೊಂಬಿಡು, ಒಳ್ಳೆ ಕೆಲಸ ಸಿಗುತ್ತೆ.
2: ನಿಮ್ಮ ಆಶೀರ್ವಾದದಿಂದ ಅದಾಗತ್ತೆ ಅನ್ನೋ ನಂಬಿಕೆ ನನಗಿದೆಯಮ್ಮ. ಅಮ್ಮ, ನಾನಿನ್ ಬರ್ತೀನಮ್ಮ.
3: ಮನೆಗೆ ಬರೋದು ಬಿಟ್ಬಿಡ್ಬೇಡ್ವಮ್ಮ. ಅದು
2: ನಿಮ್ಮ ಮನೆಗೆ ಬರದೇ ಇರ್ತೀನೇನಮ್ಮ. ವಾರಕ್ಕೊಂದಿನಾದರೂ ಹಾಜರಿ ಹಾಕೇ ಹಾಕ್ತೀನಿ.

0: ಏನು ಅಂದ್ರೆ ಎಷ್ಟು ಬೇಗ 3 ವರ್ಷ ಕಳೆದೋಯ್ತಲ್ವಾ?
1: ಹೌದಲ್ವಾ, ಅಂದಾಗೆ ಮಾವು ಬಿ ಎನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದ ಕಡೆ.
0: ಹೌದಾ? ಓ ಮಾಧ್ವಾ ನೋಡಿ ಇಲ್ಲಿ ನಂದವ್ರ ಮನದಲ್ಲಿ ಅಂತ ಅವನೇ ಹಾಜರಾಗ್ಬಿಟ್ಟಿದ್ದಾನೆ.
1: ಅಮ್ಮ ರೈರೆ ಇಲ್ಲಿ ಬನ್ನಿ, ನಮಸ್ಕಾರ ಮಾಡ್ತೀನಿ.
0: ಒಳ್ಳೆ ಕೆಲಸ ಸಿಗ್ಲಪ್ಪ.
1: ಅಮ್ಮ ನಂಗೆ ಈ ಬಂಗಾರದ ಪದಕ ಬಂದಿದ್ಯಮ್ಮ.
0: ಇಲ್ಲಿ ಕೊಡು, ಪದಕ ತುಂಬಾ ಚೆನ್ನಾಗಿದೆ. 2000 ಇರಬಹುದು ಅಲ್ವಾ?
1: 2000 ಎರಡು ತೊಲನೋ, ಅದು ನಮ್ ಮಾಧವ ಕಷ್ಟಪಟ್ಟು ಓದಿ ಸಂಪಾದಿಸಾನೆ ಅನ್ನೋದು ಮುಖ್ಯ ಕಣೆ.
0: ಅದು ನಿಜ ಅನ್ನಿ, ಒಟ್ನಲ್ಲಿ ಅವನ ಹೆತ್ತ ತಂದೆ ತಾಯಿಗಳ ಪುಣ್ಯ ರೀ.
1: ಜೊತೆಗೆ ನಿಮ್ಮ ಆಶೀರ್ವಾದದ ಫಲಾನು ಸೇರಿದ್ಯಮ್ಮ. ಸೀತಾ ಅಲ್ಲೇ ಯಾಕೆ ನಿಂತಿದ್ಯಾ? ಬಾಯಿಲ್ಲಿ ನಿನಗೋಸ್ಕರ ಸ್ವೀಟ್ ತಂದಿದ್ದೀನಿ, ತಗೋ.
2: ಮಾಧು ಆ ಪದಕ ಕೊಡು.
1: ತಗೋ. ಚೆನ್ನಾಗಿದ್ಯಾ?
2: ತುಂಬಾ ಚೆನ್ನಾಗಿದೆ ಅಮ್ಮ. ಪದಕ ಪಳ್ಪಳ ಅಂತ ಹೇಗೆ ಹೊಳಿತಾ ಇದೆ ನೋಡು.
1: ಅದು ನಿಂಗೆ ಬೇಕಾ ಸೀತಾ?
2: ಬೇಕು ಅಂದ್ರೆ ಕೊಟ್ಬಿಡ್ತೀಯಾ?
1: ನಾನು ಕೊಡೋದಿಲ್ಲ, ನೀನೇ ಬಿ ಎನ್ ಎಲ್ ರ್ಯಾಂಕ್ ಬಾ, ಅಥವಾ ನಾಳೆ ನಿನ್ನ ಗಂಡ ಬರ್ತಾನಲ್ಲ ಅವನು ಕೇಳು ಕೊಡ್ತಾನೆ.
2: ಎದ್ದು ಹೋಗ ಮಾಧು. ನೋಡಮ್ಮ ಈ ಮಾಧುನಾ.

0: ಓ ಬಾರ ಯಾ ಮಾಡುವ ಶಾರದಾ, ಯಾರು ಬಂದಿದ್ದ ನೋಡು.
1: ಓ ಮಾಧು, ಬಾಪ ಬಾ. ಮನೆ ಮಾಡಿ ನಿಮ್ ತಂದೆ ತಾಯಿಯನ್ನ ಕರ್ಕೊಂಬಂದಿದೀಯಂತೆ?
0: ಹೌದಮ್ಮ, ನನ್ನ ತಂದೆ ತಾಯಿ ಜೀವನ ಎಲ್ಲ ಬಡತನದಲ್ಲೇ ನರಳಿದ್ರು. ಕೊನೆಗಾಲದಲ್ಲಾದ್ರೂ 4 ದಿನ ಅವ್ರು ಸಂತೋಷವಾಗಿದ್ರೆ ನಾನಿಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ.
1: ನೀನು ಒಳ್ಳೆ ಮಗನಪ್ಪ. ಅಂದಾಗೆ ನಿಮ್ ತಂದೆ ತಾಯಿನ ನಮ್ಗೆ ತೋರಿಸ್ತೀಯೋ ಇಲ್ವಾ?
0: ಹಾ, ಅದಕ್ಕೆ ಬಂದೆ. ಈ ಭಾನುವಾರ ನೀವೆಲ್ಲ ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ಕರೆಯೋಣ ಅಂತಾನೆ ಬಂದೆ.
1: ಖಂಡಿತ ಬರ್ತೀವಿ.
0: ಮಾಧವ, ಕೆಲಸ ಹೇಗಿದೆಯಪ್ಪ? ಸದ್ಯಕ್ಕಂತೂ ತುಂಬಾ ಚೆನ್ನಾಗಿದೆ ಸರ್.
1: ಅಂದಾಗ ಮಾಧವ, ನಿನಗೆ ದೊಡ್ಡವನಾದೆ, ಕೈ ತುಂಬಾ ಸಂಬಳ ಬರೋ ನೌಕರಿಗೆ ಸೇರಿದಿ. ಇನ್ಮೇಲೆ ನಿನ್ನ ಮಾಧವರಾಯರೇ ಅಂತ ಕರಿಬೇಕಾ?
0: ಏನು ಮಾತು ಹೇಳ್ತೀರಮ್ಮ, ನಾನು ಎಷ್ಟೇ ದೊಡ್ಡವನಾದರೂ ಚಿಕ್ಕವನೇ ಮಾಧುವನೇ. ನೀವು ಸಾಕಿ ಸಲಹಿದ ಹುಡುಗ ನಿಮ್ಮಿಂದ ರಾಯರೇ ಅನ್ನಿಸ್ಕೊಳ್ಳೋದು ಸಾಧ್ಯನಾ?
1: ನಾವು ಸಾಕಿದ್ದು ಸಲಹಿದ್ದು ಅಷ್ಟರಲ್ಲೇ ಇದೆ. ಆದರೆ ನೀನ್ ಮದುವೆ ಆಗಿ ನಿನ್ ಮಗ ಹುಟ್ಟಿ ಅವನು ನಮ್ಮಪ್ಪನ ಹೀಗ್ಯಾ ಕರಿತೀರಾ ಅಂತ ಆಕ್ಷೇಪಣೆ ಮಾಡೋವರೆಗೂ ನಾನು ನಿನ್ನ ಮಾಧು ಅಂತಾನೆ
0: ಕರೆಯೋದು. ಆಮೇಲೂ ಮಾಧು ಅಂತಾನೆ ಕರೆಯೋದಪ್ಪ. ಅಂದಾಗೆ ಸೀತಾ ಎಲ್ಲಿ ಕಾಣ್ತಾನೆ ಇಲ್ಲ?
1: ಕಡೆ ಎಲ್ಲೋ ಇರಬಹುದು. ಸೀತಾ, ಸೀತಾ, ಏನ್ ಮಾಡ್ತಿದೀಯೇ? ಯಾರು ಬಂದಿದ್ದಾರೆ ನೋಡುವ?
2: ಯಾರಮ್ಮ? ಓ ಮಾಧು.
1: ನಮ್ಮದು ಕಣೆ, ಸೂಟು ಬುಟ್ಟು ಹಾಕೊಂಡಿದ್ದಾನೆ, ಅದಕ್ಕೆ ಗುರ್ತು ಸಿಕ್ಲಿಲ್ವಾ?
0: ಯಾಕೆ ಸೀತಾ, ನನ್ನ ಹತ್ರ ಮಾತಾಡಲ್ವಾ? ಓಹೋ, ನಾಚಿಕೆ ಏನೋ, ದೊಡ್ಡ ಹೆಂಗಸಾದೆ ನೋಡು ನೀನು.
3: ಚಿಕ್ಕ ವಯಸ್ಸಿನಿಂದ ನೋಡಿದ ಹುಡುಗ ಅವನ ಹತ್ರ ಮಾತಾಡೋಕೆ ನಾಚಿಕೆ ಅಂತದೇ?
0: ಹೋಗ್ಲಿ ಬಿಡಮ್ಮ, ನಿಂಗೆ ಜಂಬ ಬಂದಿದೆ. ನಮ್ಮಂತ ಬಡವ್ರನ್ನ ಕಂಡ್ರೆ ಉದಾಸೀನ. ಯಾರು ಶ್ರೀಮಂತ ಗಂಡನ್ನು ಗೊತ್ತು ಮಾಡಿದ್ದಾರೆ ಅಂತ ಕಾಣುತ್ತೆ. ಏ ಅರೆ, ಒಳಗೆ ಹೊರಟೋದ್ಲಲ್ಲ. ಹಾ ಸರಿ, ನಾನೇನು ಬರ್ತೀನಿ. ಆ ಭಾನುವಾರ ಮರಿದೆ ನಮ್ಮ ಮನೆಗೆ ಬರಬೇಕು. ಆ 3 ಜನನು
3: ಖಂಡಿತ ಬರ್ತೀವಪ್ಪ. ಶಾರದಾ, ಹುಡುಗ ತುಂಬಾ ಬುದ್ಧಿವಂತ ಕಣೆ,
1: ಜೊತೆಗೆ ಅಷ್ಟೇ ಒಳ್ಳೆ ಗುಣನೂ ಇದೆ. ಕೆಲಸ ಶುರು ಮಾಡಿದಾಗ್ಲೇ ಅಷ್ಟೊಂದು ಸಂಬಳ ಬಂದ್ರೂ ಸ್ವಲ್ಪನೂ ಗರ್ವ ಇಲ್ಲ. ಈಗ ನನ್ನ ಮನಸ್ಸಿನಲ್ಲಿ ಏನಿತ್ತು ಗೊತ್ತಾ?
3: ಹೆಂಗಸರಿಗೆ ಇನ್ನೇನು ಯೋಚನೆ ಇರುತ್ತೆ? ಮಾಧು ಮದುವೆ ಬಗ್ಗೆ ಯೋಚಿಸ್ತಿದ್ಯೋ ಏನೋ?
1: ಹೌದು ರೀ, ಸರಿಯಾಗಿ ಹೇಳಿದ್ರಿ. ಕಂಡು ಕೇಳಿದ ಹುಡುಗ ನಮ್ ಸೀತುನ ಅವನಿಗೆ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಗಂಟೆ ಹೊಡಿತು.
3: ಆ ಗಂಟೆ ಗಡಿಯಾರದ ಕಡೆ, ದೇವಸ್ಥಾನದಲ್ಲ.
1: ಯಾವ್ದಾದ್ರಿ ಏನು, ಗಂಟೆ ಗಂಟೆನೆ.
3: ಸರಿ ಬಿಡು, ಇನ್ನೇನು ಮದುವೆ ಆದಾಗೇನೆ?
1: ಹೋಗ್ರಿ, ನಾನು ಗಂಭೀರವಾಗಿ ಹೇಳ್ತಾ ಇದ್ರೆ ನಿಮ್ಗೆಲ್ಲ ತಮಾಷೆನೆ.
3: ನಿಜ ಹೇಳ ಶಾರದಾ, ನನಗೂ ಅವತ್ತೇ ಯೋಚನೆ ಬಂತು. ಆದ್ರೆ ನೀನು ಒಪ್ತೀವೋ ಇಲ್ವೋ ಅಂತ ಸುಮ್ಮನೆ ಇದ್ದೆ.
1: ನಾನು ಒಪ್ಪಲ್ಲ ಅಂತ ಯಾಕೆ ಅನ್ಕೊಂಡ್ರಿ?
3: ನಮಗಿರೋಳು ಒಬ್ಳೇ ಮಗಳು, ಮಾಧವ ಎಷ್ಟಾದರೂ ಬಡವರ ಮನೆ ಹುಡುಗ. ಆಸ್ತಿ ಪಾಸ್ತಿ ನಾಸ್ತಿ, ಅದಕ್ಕೆ
1: ಹೆಣ್ಣು ಮಕ್ಕಳು ಸಂತೋಷವಾಗಿರ್ಬೇಕಾದ್ರೆ ಮಾವನ ಮನೆ ಸಿರಿವಂತಿಕೆ ಮುಖ್ಯ ಅಲ್ಲ, ಒಳ್ಳೆ ಗಂಡ ಮುಖ್ಯ.
3: ಅಂದ್ರೆ ನನ್ನಂತ ಗಂಡ ಅನ್ನು?
1: ಹೋಗ್ರಿ, ಎಷ್ಟು ವಯಸ್ಸಾದ್ರೂ ನಿಮ್ ಹುಡುಗಾಟ ಬಿಡಲ್ಲ. ಈಗೇನು ಮಾಧವನ್ ವಿಚಾರಿಸ್ತಿರೋ ಇಲ್ವೋ?
3: ಖಂಡಿತ ವಿಚಾರಿಸ್ತೀನಿ. ಅದಕ್ಕೆ ಮುಂಚೆ ನಮ್ ಸೀತಾನ ಒಂದು ಮಾತು ಕೇಳೋಣ ಅಂತ.
1: ಏ, ಅವಳಿಗೆ ಏನ್ರಿ ಗೊತ್ತಾಗತ್ತೆ? ಇನ್ನು ಹುಡುಗಿ ಇಷ್ಟಕ್ಕೂ ಅವನನ್ನ ನೋಡಿ ಅವಳು ನಾಚಿಕೊಂಡಾಗ್ಲೇ ಗೊತ್ತಾಗ್ಲಿಲ್ವಾ?
3: ಓ ಹೌದಲ್ವಾ. ಸೀತಾ ಇಲ್ಲಿ ಬಾ. ಅಮ್ಮ
4: ಏನಪ್ಪ?
1: ಅಲ್ವೇ, ಆ ಮಾತು ಬಂದ್ರೆ ಅದ್ಯಾಕೆ ಒಂದು ಮಾತು ಆಡದೆ ಒಳಗಡೆ ಹೊರಟೋದೆ?
4: ತು ಹೋಗಮ್ಮ, ನಂಗ್ ನಾಚಿಕೆ ಆಯ್ತು.
1: ಓಹೋ, ನಾಚಿಕೆ ಯಾಕೋ? ನಾಳೆ ನಿನ್ನ ಅವನ್ಗೆ ಕೊಟ್ಟು ಮದ್ವೆ ಮಾಡಿದ್ರೆ ಆಗ್ಲಾದ್ರೂ ಮಾತಾಡ್ತೀಯೋ ಇಲ್ವಾ?
4: ತು ಹೋಗಮ್ಮ, ಅಪ್ಪನ್ ಮದ್ವೆ ಆದಾಗ ನೀನ್ ಅವ್ರ ಹತ್ರ ಮಾತಾಡುದ್ಯೋ ಇಲ್ವೋ?
3: ಸರಿಯಾದ ಪ್ರಶ್ನೆ ಕೇಳಿದೆ ಸೀತಾ.
1: ಗಂಡ್ವೀರಿ.

0: ಸೀತಾ, ಎಲ್ಲ ಮರೆತು ಬಿಟ್ಟೇನೆ ಸೀತಾ. ಅರೆ, ಇವಳು ಕೂತ್ ಕಡೆನೆ ತೂಕಡಿಸ್ತಿದ್ದಾಳಲ್ಲ, ಪಾಪ ಆಯಾಸ ಆಗಿದೆಯೇನೋ. ಸೀತಾ, ರೂಮ್ನಲ್ಲಿ ಹೋಗಿ ಮಲ್ಕೊಳೆ.
1: ಪಾಪ ಬಾ ನನ್ ಕಂದ, ಇಲ್ಲ ಊಟ ಮಾಡು ಬಾ ಮರಿ.
0: ಮಗು ಕೂಡ ಮಲಗಿದೆ, ಇವಳು ಯಾರನ್ನು ಕರೀತಿದ್ದಾಳೆ? ಸೀತಾ, ಎಚ್ಚರ ಮಾಡ್ಕೊಳೆ, ಊಟ ಮಾಡು ಅಂತ ಯಾರಿಗೆ ಹೇಳ್ತಿದ್ಯಾ?
1: ಶಿವು ಭಿಕ್ಷಾನಕ್ಕೆ ಬಂದಿದ್ದ, ಇವತ್ತು ಎಲ್ಲೂ ಅನ್ನನೇ ಸಿಗ್ಲಿಲ್ವಂತೆ, ಅದಕ್ಕೆ ಇಲ್ಲೇ ಊಟ ಮಾಡು ಅಂದೆ. ಪಾಪ ಚಿಕ್ಕ ಹುಡುಗ ಉಪವಾಸ ಇದ್ದಾನೆ.
0: ಸೀತಾ, ಸರಿಯಾಗಿ ಎಚ್ಚರ ಮಾಡ್ಕೊಳೆ, ಕಣ್ಬಿಡು. ಶಿವು ಆಗ್ಲೇ ಹೊರಟು ಹೋದ್ಮೇಲೆ ನೀನೇ ಅವನಿಗೆ ಅನ್ನ ಹಾಕ್ದಿಯಲ್ಲ.
2: ಅಯ್ಯೋ, ಇದೇನೋ ಕೂತ್ ಕಡೆನೆ ನಿದ್ದೆ ನಂಗೆ.

0: ಇನ್ಮೇಲೆ ನೀನೆಲ್ಲೂ ಭಿಕ್ಷಾನಕ್ ಹೋಗೋದ್ ಬೇಡ, ನಮ್ಮನೆನಲ್ಲೇ ಇದ್ಬಿಡು.
1: ಸ್ಕೂಲು?
0: ಸ್ಕೂಲಕ್ ಹೋಗುವಂತೆ, ಇವ್ರೆ ನಿನ್ಗೆ ಪುಸ್ತಕ ಬಟ್ಟೆ ಬರೆ ಎಲ್ಲ ಕೊಡಿಸ್ತಾರೆ, ಏನಂತಿ?
1: ನೀವು ಇರು ಅಂದ್ರೆ ಇರ್ತೀನಿ.
0: ಹಾಗೆ ಜಾಣ್ಮರಿ. ಶಿವು, ನಿಮ್ ಊರ್ ಯಾವ್ದು?
1: ಗೊತ್ತಿಲ್ಲ ಅಮ್ಮ.
0: ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ?
1: ನೀವೇ ನಮ್ಮ ಅಪ್ಪ ಅಮ್ಮ ಗೋಪು ಎಲ್ಲಾನು.
0: ಅಂದ್ರೆ ನಿಮ್ಗೆ ತಂದೆ ತಾಯಿ ಯಾರು ಇಲ್ವಾ?
1: ಒಂದಿನ ಗೋಪು, ನಮ್ಮಪ್ಪ ಅಮ್ಮ ಇಬ್ರು ತುಂಬಾ ವರ್ಷದಿಂದೇನೆ ಸತ್ತೋದ್ರು. ನಾವು ತಬ್ಲಿಗಳು ಅಂತ ಹೇಳಿ ಅತ್ತ, ನನಗೆ ತುಂಬಾ ಅಳು ಬಂತು, ನಾನು ಹತ್ಬಿಟ್ಟೆ.
0: ಗೋಪು? ಗೋಪು ಯಾರು ಮರಿ?
1: ಗೋಪು ನನ್ನ ಅಣ್ಣ.
0: ಈಗ ಅವನ್ ಎಲ್ಲಿದ್ದಾನಪ್ಪ?
1: ಅವನು ಆಸ್ಪತ್ರೆಲೇ ಸತ್ತೋದ. ಸಾಯುವಾಗ ನನ್ ಕರೆದು ನಾನು ಹೋಗ್ತೀನಿ, ಇನ್ಮೇಲೆ ಯಾರು ನಿನ್ಗೆ ಅನ್ನ ಹಾಕ್ತಾರೋ ಅವರೇ ನಿನ್ ಗೋಪು ಅಪ್ಪ ಅಮ್ಮ ಎಲ್ಲ ಅಂತ ಅವನೇ ಹೇಳಿದ್ದು.
0: ಹಾಗಾದ್ರೆ ನಿನಗ್ ಯಾರು ಇಲ್ವೇನೋ ಶಿವು.
1: ಇದಾರಲ್ಲ.
0: ಯಾರು?
1: ನೀವೇ. ನೀವೇ ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ ನೀವೇ. ನೀವೇ ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ ನೀವೇ. ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ.

ಭವತಿ ಭಿಕ್ಷಾಂದೇಹಿ ಕಥಾ ನಾಟಕ ಕೇಳುತ್ತಿದ್ದೀರಿ. ಮೂಲ ಕಥೆ ಆನಂದ ಅವರದು. ಬಾನಲಿ ರೂಪ HS ಪಾರ್ವತಿ. ಪಾತ್ರವರ್ಗ ಮಾಧವ, ಬಿವಿ ಹರೀಶ್, ಶಾರದಮ್ಮ, ಲೀಲಾ ಬಸವರಾಜ್, ನಾಗೇಶ್ ರಾಯ, ಕೇಶವರಾಯ ಪಾಟೀಲ್, ಸೀತಾ ಪುಷ್ಪ ಬೆಳವಾಡಿ, ಶಿವು ಎಸ್ ವಿ ಸಂತೋಷ್.

0: ಕಳೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
0: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ ಗೆಲುವೇ ಬರಲಿ ನಿಜವೇ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ, ಬಟ್ಟೆ ಮುಳುಗೋದಕ್ಕೆ.
3: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
4: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
3: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
4: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
3: ನಾವು ಸಮಾಜವನ್ನು ಬೆಳೆಸಿದರೆ
4: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 10 ಗಂಟೆ. ಈಗ ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಡಿ ರಾಮನಾಥನ್ ಅವರಿಂದ ಹಾಡುಗಾರಿಕೆಯ ಧ್ವನಿಮುದ್ರಿಕೆಯನ್ನು.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಡಿ ರಾಮನಾಥನವರಿಂದ ಹಾಡುಗಾರಿಕೆಯ ಧ್ವನಿಮುದ್ರಿಕೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:30. ಕೇಳೋಣ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳುತ್ತಿರುವಿರಿ ಶ್ರೇಯಾ ಘೋಷಾಲ್ ಇವರ ಧ್ವನಿಯಲ್ಲಿರುವ ಬಿರುಗಾಳಿ ಚಿತ್ರದ ಗೀತೆಯನ್ನು.

ಕಾರ್ಯಕ್ರಮದ ಮುಂದಿನ ಗೀತೆ ಕಂಠಿ ಚಿತ್ರದಿಂದ ಕೇಳಿಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರದು. ಕವಿರಾಜ್ ಇವರ ಗೀತ ಸಾಹಿತ್ಯಕ್ಕೆ ಸಂಗೀತ ನೀಡಿರುವವರು ಗುರುಕಿರಣ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ ಇವರ ಯುಗಳ ಸ್ವರಗಳಿಂದ ಅಣ್ಣಯ್ಯ ತಮ್ಮಯ್ಯ ಚಿತ್ರದ ಗೀತೆಯನ್ನ ಇದುವರೆಗೂ ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ, ಬೊಂಬಾಟ್ ಚಿತ್ರದಿಂದ.

ಶ್ರೇಯಾ ಘೋಷಾಲ್ ಇವರ ಧ್ವನಿಯಲ್ಲಿದ್ದ ಸಂಜು ವೆಡ್ಸ್ ಗೀತಾ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳ್ತಾ ಇದ್ರಿ. ಈಗ ಕೇಳಿ ಅಮೃತ ಧಾರೆ ಚಿತ್ರದ ಗೀತೆಯನ್ನು ಹಾಡಿರುವವರು ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ. ಸಂಗೀತ ಮನೋಮೂರ್ತಿ, ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್.

0: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬದ್ರಿ ಪ್ರಸಾದ್ ಇವರ ಧ್ವನಿಯಲ್ಲಿರುವ ರಾವಣ ಚಿತ್ರದ ಗೀತೆಯನ್ನ ಸಾಹಿತ್ಯ ಜಯಂತ್ ಕಾಯ್ಕೇಣಿ.
1: ಹಾಯ್, ನನ್ನ ಹೆಸರು ವಿನೋದ್. ನಿನ್ನ ಹೆಸರೇನು? ಓ, ದಿವ್ಯಾನಾ? ಚೆನ್ನಾಗಿದೆ. ಆ, ಕಾಫಿನಾ? ಕ್ಯಾಂಟೀನ್ಗಾ? ಆಮೇಲೆ ಬರ್ತೀನಿ, ಸರಿನಾ? ನಿಮ್ಮ ಮನೆಯಲ್ಲಿ

0: Modi was addressing the Indian community at the Marvel Stadium in Melbourne.
1: 21वीं सदी का भारत आज विकसित होने के लक्ष्य पर काम कर रहा है. ये वो भारत है जो कहता है ग्रो मोर एचीव मोर. हम 140 करोड़ एस्पिरेशन से भरे राष्ट्र है. हम अधीर है, बेसब्र है. हम दुनिया की सबसे तेजी से बढ़ती इकोनॉमी है, लेकिन हम जल्द से जल्द दुनिया की टॉप थ्री इकोनॉमी बनना चाहते हैं.
0: Speaking at the Melbourne Meets Modi event, Prime Minister Modi also referred to Operation Sindoor. He said the operation demonstrated the effectiveness of India's homegrown defense systems in carrying out anti-terror operations. Mr. Modi said the India-Australia partnership has reached new heights, driven by shared values, strong people-to-people ties, and expanding cooperation across key sectors. He described the 1 million strong Indian diaspora as a vital pillar of bilateral relations. Speaking on the occasion, Australian Prime Minister Anthony Albanese described the Indian community as a living bridge between the two countries. Union Home Minister Amit Shah stated that a secure border, a prosperous border region, and a vigilant society together can make the country secure. The Home Minister said this while addressing a conference of superintendents of police, that is SPs, from border districts in New Delhi today. Mr. Shah said, the government is creating a robust system to make the country completely infiltration-free. He noted that the Narendra Modi-led government has scientifically increased border infrastructure by 400%. Referring to the Vibrant Villages program, the Home Minister said that under the initiative, efforts are being made to prevent migration, create jobs, and ensure 100% implementation of government welfare schemes. Mr. Shah said, the government is fencing the over 1,600-kilometer long India-Myanmar border at a cost of 31,000 crore rupees. He stressed the importance of ensuring that information on demographic changes caused by abnormal factors in border areas is communicated from the grassroots to the highest level at the earliest. The Home Minister stated that the government's objectives are to prevent proxy war, illegal infiltration, radicalization, narcotics trafficking, smuggling, drone-related threats, cybercrime, organized crime, and demographic changes, and to make border areas more livable. External Affairs Minister Dr. S. Jaishankar has arrived in Oman after concluding his visit to Kuwait. Upon arrival, the External Affairs Minister was received by Director General, Foreign Ministry of Oman, Sheikh Ahmed Al Maskari. Dr. Jaishankar is currently on an 11-day trip to Qatar, Bahrain, Kuwait, Oman, New York, and Brussels. The National Commission for Women, that is NCW, to reconstituted a high-level expert committee amid growing concerns over irregularities in the rapidly expanding assisted reproductive technology, that is ART sector. The panel will undertake a comprehensive review of the regulatory framework and concerned laws governing IVF clinics, ART centers and gamete banks with a focus on protecting the reproductive rights, dignity and safety of women. Former judge of the Delhi High Court, Justice Asha Menon, will chair the expert committee. And that is the end of this news bulletin.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು ಈ ರೀತಿಯಾಗಿವೆ. ನಾಳೆಯ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ, 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, 9:05 ವಂದೇ ಮಾತರಂ, 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇನೆಯ ತಾರೆಗಳು. 9:30 ಹನಿ ಹನಿ ಇಬ್ಬನಿ ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ನವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. ಇನ್ನು ನಾಳೆಯ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವಾಣಿ ಕಾರ್ಯಕ್ರಮದಲ್ಲಿ ಉದ್ಯೋಗ ವಾರ್ತೆ ಹೆಚ್ ಎಸ್ ನಾಗರತ್ನ ಇವರಿಂದ, ನಂತರ ಭಾವಗೀತೆಗಳನ್ನ ಕೇಳಲಿದ್ದೀರಿ. 6:15 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗರಣ ಪ್ರಸಾರಗೊಳ್ಳಲಿದೆ. 6:51 ಹೆಲೋ ಕೃಷಿರಂಗ, ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಲಿದ್ದೀರಿ. 7:45 ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 10:30